ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಲಿಮಿಟೆಡ್ನ ಕಾರ್ಯಾಚರಣೆಯನ್ನು ವಿಸರ್ಜಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿರುವುದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. ಈ ಪ್ರಕ್ರಿಯೆಯು ಅಧಿಕೃತ ಲಿಕ್ವಿಡೇಟರ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಮುಖ್ಯ ಪ್ರಬಂಧಕ ಗಿರಿಕುಮಾರ್ ನಾಯರ್ ಅವರನ್ನು ನೇಮಕ ಮಾಡಲಾಗಿದೆ. ಆಧಾರ್ ಕಾರ್ಡ್ ಹೊಂದಿರುವ ಎಲ್ಲರಿಗೂ ಕೇಂದ್ರ ಸರ್ಕಾರ ವಿದ್ಯುತ್ ಚಾಲಿತ ಬೈಸಿಕಲ್ ನೀಡಲಿದೆ ಎನ್ನುವ ಮಾಹಿತಿ ಸತ್ಯಕ್ಕೆ ದೂರವಾದದ್ದು ಎಂದು ಭಾರತೀಯ ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚಿಕ್ಕಂದವಾಡಿ ಗ್ರಾಮದಲ್ಲಿ ಬೃಹತ್ ಕುರಿ ಶೆಡ್ಗೆ ತಡರಾತ್ರಿ ಏಕಾಏಕಿ ಬೆಂಕಿ ತಗುಲಿದ ಪರಿಣಾಮ ಶೆಡ್ನಲ್ಲಿದ್ದ 400ಕ್ಕೂ ಹೆಚ್ಚು ಕುರಿ ಮೇಕೆಗಳು ಹಾಗೂ 5,000ಕ್ಕೂ ಅಧಿಕ ಕೋಳಿ ಮರಿಗಳು ಸಜೀವ ದಹನಗೊಂಡಿವೆ. ಹಾರ್ಮುಜ್ ಹಾಗೂ ಬಾಬಾ ಅಲ್ ಮಂದದ್ ಬಳಿ ಎರಡು ವಾಣಿಜ್ಯ ಹಡಗುಗಳ ಮೇಲೆ ನಡೆದ ದಾಳಿಯನ್ನು ಭಾರತ ಬಲವಾಗಿ ಖಂಡಿಸಿದೆ. ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿ ಪಿ ಹರೀಶ್ ಮಾತನಾಡಿ, ವಾಣಿಜ್ಯ ಹಡಗುಗಳು ಮತ್ತು ನಾಗರಿಕರನ್ನು ಗುರಿಯಾಗಿಸಿಕೊಂಡು ನಡೆಸುತ್ತಿರುವ ದಾಳಿಗಳು ಕೊನೆಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಸೆನ್ಸೆಕ್ಸ್ ಮತ್ತು ನಿಫ್ಟಿ ತಲಾ ಸುಮಾರು 1% ಏರಿಕೆ ದಾಖಲಿಸಿವೆ. ಸೆನ್ಸೆಕ್ಸ್ 77,423.77 ಅಂಕಗಳಿಗೆ ತಲುಪಿ 0.86% ಏರಿಕೆಯೊಂದಿಗೆ ವಹಿವಾಟು ಆರಂಭಿಸಿದರೆ ನಿಫ್ಟಿ 24,176.65 ಅಂಕಗಳಿಗೆ ಏರಿ 0.80% ಲಾಭದೊಂದಿಗೆ ವಹಿವಾಟಿಗೆ ಚಾಲನೆ ದೊರೆತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1:00.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11:05. ಮಧ್ಯಾಹ್ನದ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇನ್ನೀಗ 11:30 ವರೆಗೂ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳು ನಿಮಗಾಗಿ.

0: ಇದುವರೆಗೂ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ ಮೂಡಿ ಬಂತು. ಯಾವ್ಯಾವ ಚಿತ್ರದಿಂದ ಈ ಗೀತೆಗಳು ಮೂಡಿ ಬಂದಿತ್ತು ಅಂತ ಹೇಳಿದ್ರೆ, ಚಕ್ರವರ್ತಿ ನೀನನ್ನ ಗೆಲ್ಲಲಾರೆ, ವಿಷ್ಣುವರ್ಧನ ನ್ಯೂಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ಈ ಎಲ್ಲ ಚಿತ್ರಗಳಿಂದ ಆಯ್ಕೆ ಮಾಡಲಾಗಿತ್ತು ಸೂಪರ್ ಹಿಟ್ ಗೀತೆಗಳು, ಇಂದಿನ ಸೂಪರ್ ಹಿಟ್ ಗೀತೆಗಳು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಈ ಸಮಯ ಕಲಾಭಾರತಿಯ ಸಮಯ. ಈ ದಿನದ ಕಲಾಭಾರತಿಯ ತಾರೆ ಪ್ರಹಸನ ಪಿತಾಮಹ ಟಿಪಿ ಕೈಲಾಸಂ ಅವರು. ಟಿಪಿ ಕೈಲಾಸಂ ನಮ್ಮ ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ನಾಟಕಕಾರ. ಕನ್ನಡ ಕುಪ್ಪನೆ ಕೈಲಾಸಂ ಅಂತ ಹೇಳಿ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಆ ಕಾಲದಲ್ಲೆಲ್ಲ ನಾಟಕ ಅಂತ ಹೇಳಿದ್ರೆ ಪುರಾಣದ ಕಥೆಗಳಿರ್ತಾ ಇತ್ತು, ಹಾಗೇ ರಾಜ ಮಹಾರಾಜರ ಕಥೆಗಳು ಇರ್ತಾ ಇತ್ತು. ಆದರೆ ಹೊಸ ಪ್ರಯೋಗವನ್ನು ಅವರು ಮಾಡ್ತಾರೆ, ಹೊಸ ಶೈಲಿಯಲ್ಲಿ ವಿಭಿನ್ನವಾಗಿ ಅವರು ಜಗತ್ತನ್ನು ನೋಡ್ತಾರೆ. ಹಾಗಾಗಿಯೇ ಅವರು ಜನರಿಗೆ ಕೊಟ್ಟದ್ದು ಎಂಥ ನಾಟಕಗಳು, ಹೌದು ನಮ್ಮ ನಿತ್ಯ ಜೀವನದಲ್ಲಿ ಆಗುವಂತಹ ಪ್ರಸಂಗಗಳನ್ನೇ ನಾಟಕಗಳನ್ನಾಗಿ ಮಾಡಿ ಜನರಿಗೆ ಮುಟ್ಟಿಸ್ತಾರೆ ಟಿ ಪಿ ಕೈಲಾಸಂ ಅವರು. ಹಾಗೆಯೇ ಹಾಸ್ಯ, ವ್ಯಂಗ್ಯ ಮತ್ತು ವಿಡಂಬನೆಗಳು ತುಂಬಿದ್ದಂತಹ ಸಾಮಾಜಿಕ ಸಂದೇಶಗಳನ್ನು ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನ ಆಗತ್ತೆ ಅವರ ನಾಟಕಗಳಿಂದ. ಹಾಗಾಗಿಯೇ ಕನ್ನಡ ಕೊಬ್ಬನೆ ಕೈಲಾಸಂ ಅಂತ ಹೇಳಿ ಅನ್ನುವಂಥದ್ದು. ಈ ಮಹಾಪ್ರತಿಭೆ ಟಿ ಪಿ ಕೈಲಾಸಂ ಅವರ ಕುರಿತಾಗಿ ಒಂದಷ್ಟು ಮಾತು ಹಾಗೆ ಹಾಡುಗಳು ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಕೂತಲ್ಲಿ ಕಂಪ್ನಿ ನಿಂತಲ್ಲಿ ನಾಟಕ ಅಂತ ಹೇಳ್ತಾ ಹೊದಡಿಯಲ್ಲೆಲ್ಲ ಜನರನ್ನ ನಕ್ಕು ನಗಿಸಿದಂಥವರು ಟಿಪಿ ಕೈಲಾಸಮ್ಮವರು. ಕನ್ನಡ ಕೊಬ್ಬನೇ ಕೈಲಾಸಂ ಅಂತ ಹೇಳಿ ಎಲ್ಲರ ಕೈಲೂ ಭೇಷ್ ಅಂತ ಹೇಳಿ ಅನ್ನಿಸ್ಕೊಂಡಂತಹ ಕೈಲಾಸಮ್ಮವರ ಒಂದು ತಮಾಷೆಯ ವಿಷಯ ಹೀಗಿದೆ. ಅಂದರೆ ಹೊದಡಿಯೆಲ್ಲ ಮಾತಾಡಿದಾಗೆಲ್ಲ ಹೇಗೆ ಇದ್ದದ್ದನ್ನೇ ಬಳಸ್ಕೊಂಡು ಅವರು ಆ ಜನರಲ್ಲಿ ನಗೆಯನ್ನು ತೇಲಿಸ್ತಾ ಇದ್ರು ಅಂತ ಹೇಳಿ. ಒಂದು ಸಾರಿ ಯಾರೋ ಅವರನ್ನು ಸಂಬೋಧಿಸಿ ಟಿ ಪಿ ಕೈಲಾಸ್ ಅಂತ ಹೇಳಿ ಹೇಳಿಬಿಟ್ರಂತೆ. ಅಂದರೆ ಟಿ ಪಿ

ಕೈಲಾಸಂ ಅನ್ನುವಂತಹ ಅವರ ಹೆಸರನ್ನ ಟಿ ಪಿ ಕೈಲಾಸ್ ಅಂತ ಹೇಳಿ ಹೇಳಿದ್ರಂತೆ. ಆಗ ಅವರು ನಗ್ತಾ ಹೇಳಿದ್ರಂತೆ, ನಾನು ಟಿ ಪಿ ಕೈಲಾಸ್ ಅಲ್ಲಪ್ಪ, ಟಿಪಿಕಲ್ ಆಸ್ ಅಂತ ಹೇಳಿ ನಗೆಯಾಡಿದ್ರಂತೆ. ಈ ರೀತಿ ಮಾತು ಮಾತಿನಲ್ಲೂ ಕೂಡ ಹ್ಯೂಮರ್ ತುಂಬಿರ್ತಾ ಇತ್ತು ಟಿ ಪಿ ಕೈಲಾಸಂ ಅವರ ಜೊತೆ ಇದ್ದಾಗ. ಜೊತೆಗೆ ಟಿ ಪಿ ಕೈಲಾಸಂ ಅವರು ಪಾಶ್ಚಾತ್ಯ ಸಂಗೀತಾಸಕ್ತರು ಆಗಿದ್ದರು. ಅವರು ಇಂಗ್ಲೀಷ್ ರಾಗಕ್ಕೆ ಕನ್ನಡದಲ್ಲಿ ಹಾಡಬಾರ್ದು, ಅದನ್ನು ಕೇಳಿಸಿ ಕೇಳಗರಿಗೆ ಅಚ್ಚರಿಯನ್ನು ಹುಟ್ಟಿಸ್ತಾ ಇದ್ರಂತೆ. ನೋಡಿ, ಇಂಗ್ಲೀಷ್ ಹಾಡುಗಳಿಗೆ ಕನ್ನಡದಲ್ಲಿ ಲಿರಿಕ್ಸನ್ನು ಬರೀತಾ ಇದ್ರಂತೆ, ಹಾಗೆಯೇ ಅದನ್ನು ಕೇಳಿಸಿ ಎಲ್ಲರಿಗೂ ಸಹ ಅಚ್ಚರಿಯನ್ನು ಮೂಡಿಸ್ತಾ ಇದ್ರಂತೆ. ಎಷ್ಟು ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವ ಅಲ್ವಾ ಟಿ ಪಿ ಕೈಲಾಸಂ ಅವ್ರದ್ದು. ಮತ್ತಷ್ಟು ವಿಚಾರಗಳು ಅವರ ಕುರಿತಾಗಿ ಕೇಳ್ತಾ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
2: कला भारती कार्यक्रम साक्ता इदे. श्रेष्ठ नाटककाररादंतह टीपी कैलासम्मवर कुरितागी ಟಿ ಪಿ ಕೈಲಾಸಂ ಅವರ ಹಾಸ್ಯಪ್ರಜ್ಞೆ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಅವರ ಗೀತೆಗಳನ್ನು ಕೇಳಿದಾಗಲೇ ಆ ಅನುಭವ ನಮಗಾಗುತ್ತೆ. ಈಗಷ್ಟೇ ನೀವು ಮೈಸೂರು ಅನಂತ ಸ್ವಾಮಿಯವರ ಧ್ವನಿಯಲ್ಲಿ ಕೇಳಿದ್ರಿ, ಅದು ಟಿ ಪಿ ಕೈಲಾಸಂ ಅವರು ಬರೆದಂತಹ ಹಾಡಾಗಿತ್ತು. ಹಾಗೆಯೇ ಆ ಇಂಗ್ಲೀಷ್ ಗೀತೆಗಳ ಪ್ರೇಮಿ ಆಗಿದ್ದರು ಟಿ ಪಿ ಕೈಲಾಸಂ ಅವರು. ಆ ಇಂಗ್ಲೀಷ್ ಗೀತೆಗಳಿಗೆ ಕನ್ನಡದ ಪದಗಳನ್ನು ಹಾಕಿ ಅವರು ಹಾಡನ್ನು ರಚನೆ ಮಾಡ್ತಾಯಿದ್ರು. ಅದೇ ಶೈಲಿಯಲ್ಲೇ ಹಾಡ್ತಾ ಇದ್ರು ಕೂಡ. ಇದು ಕೂಡ ಎಲ್ಲ ಕೇಳುಗರಿಗೂ ಇಷ್ಟ ಆಗ್ತಾ ಇತ್ತು. ಈ ಒಂದು ವಿಷಯದ ಮಾತಾಡ್ತಾ ಇರಬೇಕಾದ್ರೆ ಒಂದು ಉದಾಹರಣೆ ನೆನಪಾಗತ್ತೆ. ಆಗ 1920 ಸರಿಸುಮಾರು ಉನ್ನತ ವ್ಯಾಸಂಗ ಅಂತ ಹೇಳಿ ಟಿ ಪಿ ಕೈಲಾಸಂ ಅವರು ಇಂಗ್ಲೆಂಡ್ಗೆ ತೆರಳಿರ್ತಾರೆ. ಆಗ ಕಾನ್ಸ್ಟ್ಯಾಂಟಿನೋಪಲ್ ಕವನವನ್ನು ಒಬ್ಬ ಇಂಗ್ಲಿಷ್ ಸಂಗೀತಗಾರ ಹೊಸ ರಾಗದಲ್ಲಿ ಹಾಡ್ತಾನೆ. ಹಾಡಿದಷ್ಟೇ ಅಲ್ಲ, ಆ ರಾಗದಲ್ಲಿ ಬೇರೆ ಯಾರಾದರೂ ಹಾಡಿದ್ರೆ ಅವರಿಗೆ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿ ಸವಾಲನ್ನು ಎಸಿತಾನೆ. ಆಗ ಅಲ್ಲೇ ಇದ್ದಂತಹ ಕೈಲಾಸಂ ಅವರು ಅದೇ ರಾಗದಲ್ಲಿ ಕೋಳಿಕೆ ರಂಗ ಹಾಡನ್ನು ಹೇಳಿ ಬಹುಮಾನವನ್ನು ಗಿಟ್ಟಿಸ್ಕೊಳ್ತಾರೆ. ಆ ಇಂಗ್ಲೀಷ್ ಹಾಡಿಗೆ ಕನ್ನಡದಲ್ಲಿ ಕೋಳಿಕೆ ರಂಗ ಈ ಒಂದು ಸಾಹಿತ್ಯವನ್ನು ರಚಿಸಿ ಹಾಡಿ ಅಲ್ಲೇ ಅವರು ಬಹುಮಾನವನ್ನು ಪಡೀತಾರೆ. ಇಂತಹ ಜ್ಞಾನ, ಭಾಷಾ ಜ್ಞಾನ, ಹಾಗೆ ಸಂಗೀತ ಜ್ಞಾನ ಇತ್ತು ಟಿ ಪಿ ಕೈಲಾಸಂ ಅವರಿಗೆ. ಜೊತೆಗೆ ಹಾಸ್ಯ ಪ್ರಜ್ಞೆಯೂ ಇರ್ತಾ ಇತ್ತು. ಹಾಗೆ ಅವರ ಬರಹಗಳು ಅಂತ ಹೇಳಿದ್ರೆ ದಿನನಿತ್ಯದ ಜೀವನದಲ್ಲಿ ನಡೆಯುವಂಥದ್ದು, ಜನರಿಗೆ ತುಂಬ ಹತ್ತಿರ ಆಗಿದ್ದು ಅವರ ನಾಟಕಗಳು, ಇದೇ ಒಂದು ಕಾರಣದಿಂದಾಗಿಯೇ. ಬನ್ನಿ ಈಗ ಆ ಹಾಡನ್ನು ಕೇಳಿಬಿಡೋಣ. ಆ ಹಾಡು, ಅವರು ಬರೆದಂತಹ ಹಾಡು ಹೇಗಿತ್ತು, ಬಹುಮಾನ ಪಡೆದಂತಹ ಹಾಡು ಯಾವುದಾಗಿತ್ತು, ಇದೇ ಆ ಹಾಡು.

ಕಾನ್ಸ್ಟ್ಯಾಂಟಿನೋಪಲ್ ಅವರ ಕವನವನ್ನು ಕನ್ನಡದಲ್ಲಿ ಬರೆದು ಹಾಡಿದಂತಹ ಹಾಡು ಇದಾಗಿತ್ತು. ಟಿ ಪಿ ಕೈಲಾಸಂ ಅವರ ಹಾಡು, ಬಹುಮಾನ ಪಡೆದಂತಹ ಹಾಡು ಇದೇ ಹಾಡು, ಕೋಳಿಕೆ ರಂಗ. ಟಿ ಪಿ ಕೈಲಾಸಂ ಅವರ ಕುರಿತಾಗಿ ಮಾತು ಸಾಗ್ತಾ ಇದೆ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಹಾಸ್ಯ ಮತ್ತು ಸಮಾಜದ ಬಗ್ಗೆ ವಿಡಂಬನಾತ್ಮಕ ವ್ಯಾಖ್ಯಾನಕ್ಕೆ ಹೆಸರುವಾಸಿಯಾಗಿದೆ ಟಿ ಪಿ ಕೈಲಾಸಂ ಅವರ ನಾಟಕಗಳು. ನಮ್ಮ ಕನ್ನಡ ನಾಟಕೀಯ ಹಾಸ್ಯಕ್ಕೆ ಅವರು ನೀಡಿದಂತಹ ಕೊಡುಗೆಗಾಗಿ ಅವರಿಗೆ ಪ್ರಹಸನ ಪಿತಾಮಹ ಅನ್ನೋ ಬಿರುದು ಸಂದಿದೆ. ಅಂದರೆ ಹಾಸ್ಯ ನಾಟಕಗಳ ಮುತ್ತಜ್ಜ ಅಂತ ಹೇಳಿ, ಹಾಗೆಯೇ ಕನ್ನಡ ಕೊಬ್ಬನೇ ಕೈಲಾಸಂ ಅನ್ನುವಂತಹ ಪೂಜನೀಯ ಭಾವದಿಂದ ನೋಡಲಾಗ್ತಾ ಇದೆ ಟಿ ಪಿ ಕೈಲಾಸಂ ಅವರನ್ನ. ಇನ್ನು ಅವರ ದಾರಿ ಅಂದರೆ ಬೆಳೆದು ಬಂದಂತಹ ದಾರಿಯ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ, ಜಸ್ಟಿಸ್ ಪರಮಶಿವ ಅಯ್ಯರ್ ಹಾಗೆ ಕಮಲಮ್ಮ ಅವರ ಮಗನಾಗಿ ಜನಿಸ್ತಾರೆ ಟಿ ಪಿ ಕೈಲಾಸಂ ಅವರು. ಹಾಗೆಯೇ ಓದೋದ್ರಲ್ಲಿ ಸದಾ ಮುಂದೆ, ಅವರು ಬಿ ಎ ಪದವಿ ಪಡೀತಾರೆ, ಎಂ ಎ ಪದವಿನ ಕೂಡ ಪಡೀತಾರೆ. ನಂತರ ಸರ್ಕಾರದ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದು ಲಂಡನ್ನಿಗೆ ಉನ್ನತ ವ್ಯಾಸಂಗಕ್ಕಾಗಿ ತೆರಳ್ತಾರೆ. ಅಲ್ಲೂ ಕೂಡ ರಾಯಲ್ ಕಾಲೇಜ್ ಆಫ್ ಸೈನ್ಸ್ಗೆ ಸೇರ್ತಾರೆ. 7 ವಿಷಯಗಳಲ್ಲಿ ಮೊದಲ ದರ್ಜೆಯಲ್ಲಿ ಪ್ರಶಸ್ತಿಯನ್ನು ಪಡೆದು ಪಾಸಾಗ್ತಾರೆ. ಜ್ಞಾನಾರ್ಜನೆಯ ಹಾಗೆ ಕ್ರೀಡೆಯಲ್ಲೂ ಸಹ ಬಹಳನೇ ಆಸಕ್ತಿ ಇತ್ತು ಟಿ ಪಿ ಕೈಲಾಸಂ ಅವ್ರಿಗೆ. ಅವರು ಫುಟ್ಬಾಲ್ನಲ್ಲಿ ಅಜೇಯ ಗೋಲ್ ಕೀಪರ್ ಆಗಿದ್ರಂತೆ. ಹಾಗೆಯೇ

ಸೂಜಿನ್ ಸ್ಯಾಂಡೋ ಅವರ ನೆಚ್ಚಿನ ಶಿಷ್ಯರಾಗಿ ವ್ಯಾಯಾಮ ಪಟುವೂ ಕೂಡ ಆಗಿದ್ದಂತೆ ಟಿ ಪಿ ಕೈಲಾಸಂ ಅವರು. ಇನ್ನು ಅವರು ನಾಟಕಕಾರರಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಇಂಗ್ಲೆಂಡ್ನಲ್ಲಿ ಅವರು ವ್ಯಾಸಂಗ ಮಾಡ್ತಾ ಇದ್ದಾಗ ಜಾರ್ಜ್ ಬರ್ನಾಡ್ ಶಾ ಅವರ ನಾಟಕಗಳು ಕೈಲಾಸಂ ಅವರ ಮೇಲೆ ಅಪಾರವಾದಂತಹ ಪರಿಣಾಮವನ್ನು ಬೀರಿದ್ವಂತೆ. ಅದೇ ತಂತ್ರಗಾರಿಕೆಯನ್ನು ಬಳಸಿ ಹಲವು ನಾಟಕಗಳನ್ನು ರಚಿಸ್ತಾರೆ ಟಿ ಪಿ ಕೈಲಾಸಂ ಅವರು. ಹಾಗೆಯೇ ಒಮ್ಮೆ ರವೀಂದ್ರನಾಥರು ಬೆಂಗಳೂರಿಗೆ ಬಂದಿರ್ತಾರೆ. ಹಾಗೆ ಅವರ ಸಮ್ಮುಖದಲ್ಲಿ ಟೊಳ್ಳುಗಟ್ಟಿ ಎನ್ನುವಂತಹ ನಾಟಕವನ್ನು ಪ್ರದರ್ಶನ ಮಾಡಿ ಬಹುಮಾನವನ್ನು ಪಡೀತಾರೆ. ಅದಷ್ಟೇ ಅಲ್ಲ, ನಮ್ಮ ಕನ್ನಡ ರಂಗಭೂಮಿಯಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಮಾಡಿಬಿಡ್ತಾರೆ ಟಿ ಪಿ ಕೈಲಾಸಂ ಅವರು.

0: ಎತ್ತು ಕುದುರೆ ಇಲ್ದ ಗಾಡಿಗಳು, ಬತ್ತಿ ಎಣ್ಣೆ ಇಲ್ದ ದೀಪಗಳು, ಕುದುರೆ ಇಲ್ದ ಗಾಡಿಗಳು ಎಣ್ಣೆ ಇಲ್ದ ದೀಪಗಳು ತುಂಬಿದ ಮೈಸೂರಿಗ್ ಬಂದೆ. ಗಡಿಯಾರದ ಹಿಂದೆ ದೊಡ್ಡ ಚೌಕದ ಮುಂದೆ, ಗಡಿಯಾರದ ಹಿಂದೆ ದೊಡ್ಡ ಚೌಕದ ಮುಂದೆ ಕರ್ತಂದಿದ್ದು ತಿಂತಿದ್ದೆ. ಅಲ್ಲೇ ಕುದುರೆ ಮೇಲೆ ಕುಂತಿದ್ದ ಸಾವಾರಯ್ಯ, ಅಲ್ಲೇ ಕುದುರೆ ಮೇಲೆ ಕುಂತಿದ್ದ ಸಾವಾರಯ್ಯ, ಕೆದರಿದ ಮೀಸೆ ಮೇಲೆ ಆಗ್ತ ತನ್ನ ಕೈಯ. ಕದನಿಸ್ತಲ್ ನನ್ನ ಬೆದರಿಸ್ತಲ್ ನನ್ನ, ಕದನಿಸ್ತಲ್ ನನ್ನ ಬೆದರಿಸ್ತಲ್ ನನ್ನ.
1: ಯಾರು ಯಾಕೋ

ಟಿಪಿ ಕೈಲಾಸಂ ಅಂದ್ರೆ ತಂಜಾವೂರು. ಪರಮಶಿವ ಕೈಲಾಸಂ ಇವರು ನಮ್ಮ ಕನ್ನಡ ಜನರ ಮನೆ ಮನೆಗಳಲ್ಲಿ ಚಿರಕಾಲ ಉಳಿಯುವಂತಹ ಜನಪ್ರಿಯವಾದಂತಹ ಹೆಸರು. ಇವರು ನಮ್ಮ ಕನ್ನಡ ರಂಗಭೂಮಿಗೆ ನೀಡಿದಂತಹ ಕೊಡುಗೆ ಅಪಾರವಾದ್ದು ಅಂತಲೇ ಹೇಳಬಹುದು. ಆಧುನಿಕ ಕನ್ನಡ ರಂಗಭೂಮಿಯ ಹರಿಕಾರ ಟಿಪಿ ಕೈಲಾಸಂ ಅವರು. ಇವರು ಕೊಟ್ಟಂತಹ ಹಾಸ್ಯ ಚಟಾಕಿಗಳು ಇಂದಿಗೂ ಕೂಡ ಜನರನ್ನ ನಗಿಸ್ತಾನೇ ಇದೆಯಂತೆ. ಕನ್ನಡ ರಂಗಭೂಮಿಯನ್ನ ಸಾಂಪ್ರದಾಯಿಕತೆಯ ಸಂಕೋಲೆಗಳಿಂದ ಹೊರಗೆಳೆದು ಹಾಗೇನೆ ಅದಕ್ಕೆ ಹೊಸ ತಿರುವನ್ನ ಆಯಾಮಗಳನ್ನು ಕೊಟ್ಟಂಥವರು ಟಿಪಿ ಕೈಲಾಸಂ ಅವರು. ಹೌದು, ನಾಟಕ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಪುರಾಣದ ಕಥೆಗಳು ಹಾಗೆ ಮಹಾರಾಜರ ಕಥೆಗಳೇನೆ ಇರ್ತಾ ಇತ್ತು. ಆದರೆ ಜನರಿಗೆ ಹತ್ತಿರವಾಗುವಂತಹ ದಿನ ನಿತ್ಯದಲ್ಲಿ ನಮ್ಮಲ್ಲಿ ನಡೆಯುವಂತಹ ಘಟನೆಗಳನ್ನು ಆಧರಿಸುವಂಥದ್ದು, ಹಾಗೆ ಅದಕ್ಕೆ ಹಾಸ್ಯ ಲೇಪನವನ್ನು ಕೊಡುವಂಥದ್ದು, ವ್ಯಂಗ್ಯವನ್ನು ವಿಡಂಬನೆಯನ್ನು ಸೇರಿಸುವಂಥದ್ದು ಅವರ ಒಂದು ವಿಶೇಷತೆಯಾಗಿತ್ತು. ಹಾಗಾಗಿನೇ ಅವರ ನಾಟಕಗಳು ಜನರಿಗೆ ಬಹಳನೇ ಹತ್ತಿರ ಆಯಿತು. ಮತ್ತೊಂದು ವಿಶೇಷ ಟಿಪಿ ಕೈಲಾಸಂ ಅವರದು ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯ ವಿಮರ್ಶೆಯನ್ನ ತಮ್ಮ ಕೃತಿಗಳಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಿದವರು ಕೈಲಾಸಂ ಅವರು, ಟಿಪಿ ಕೈಲಾಸಂ ಅವರು. ಅವರು ಬೈ ಕ್ವಾಲಿಫಿಕೇಶನ್ ಭೂವಿಜ್ಞಾನಿಯಾಗಿದ್ರು, ಆದರೆ ಆರಿಸಿಕೊಂಡಿದ್ದು ಮಾತ್ರ ನಾಟಕ ರಂಗವನ್ನ. ನಮ್ಮ ಕನ್ನಡ ನಾಟಕ ರಂಗದಲ್ಲಿ ಹೊಸ ಒಂದು ಟ್ರೆಂಡ್ ಅನ್ನ ಹುಟ್ಟಿಹಾಕಿದ್ರು, ಹಾಗೆ ಎಲ್ಲರಿಗಿಂತ ವಿಭಿನ್ನ ಅಂತ ಹೇಳಿ ಅನ್ನಿಸ್ಕೊಂಡ್ರು. ನೀಡಬೇಕಾದಂತಹ ಸಂದೇಶಗಳನ್ನ ಹಾಸ್ಯದ ಮೂಲಕವೇ ಜನರಿಗೆ ತಲುಪಿಸಿದಂಥವರು ಶ್ರೇಷ್ಠ ನಾಟಕಕಾರರಾದಂತಹ ಟಿಪಿ ಕೈಲಾಸಂ ಅವರು. ಅವರು 1945 ಮದ್ರಾಸ್ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಅದರ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು. ಈ ಎಲ್ಲ ಮಾಹಿತಿಗಳೊಂದಿಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಹೇಳಿ ಭಾವಿಸ್ತೀನಿ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಏರೋಸ್ಪೇಸ್, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಡೀಪ್ಟೆಕ್ ಸ್ಟಾರ್ಟ್ಅಪ್ಗಳಿಗಾಗಿ ವಿಶ್ವದರ್ಜೆಯ ಪರಿಸರ ವ್ಯವಸ್ಥೆ ನಿರ್ಮಿಸಲು ಕರ್ನಾಟಕ ಸದಾ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ತಮ್ಮನ್ನು ಭೇಟಿಯಾದ ಐತಿಹಾಸಿಕ ವಿಕ್ರಮ್ 1 ಮಿಷನ್ ಯಶಸ್ಸಿನಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥಾಪಕರಾದ ಪವನ್ ಕುಮಾರ್ ಚಂದನ ಹಾಗೂ ನಾಗಾ ಭರತ್ ಡಾಕಾರ್ ಅವರನ್ನು ಅಭಿನಂದಿಸಿ ಮಾತನಾಡಿದರು. ಭಾರತದ ಮೊದಲ ಖಾಸಗಿ ನಿರ್ಮಿತ ಆರ್ಬಿಟಲ್ ಕ್ಲಾಸ್ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ ಮೂಲಕ ದೇಶದ ವಾಣಿಜ್ಯ ಬಾಹ್ಯಾಕಾಶ ಪಯಣದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಸಲಾಗಿದೆ ಎಂದರು. ಕರ್ನಾಟಕದಲ್ಲಿ ಪ್ರಸಕ್ತ ಮುಂಗಾರು ಮಳೆ ಕೊರತೆಯಿಂದ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಮೇಲೆ ಉಂಟಾಗುತ್ತಿರುವ ಪರಿಣಾಮ ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ರೈತರು ಹಾಗೂ ವಿಜ್ಞಾನಿಗಳನ್ನು ಒಳಗೊಂಡ ವೈಜ್ಞಾನಿಕ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಉಪಕುಲಪತಿ ಡಾ ವಿಷ್ಣುವರ್ಧನ್, ರಾಜ್ಯದಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ಬಳಸಬೇಕು, ವೈಜ್ಞಾನಿಕ ಮಾಹಿತಿ ಆಧರಿಸಿ ಕೃಷಿ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು.
1: ಪ್ರತಿ ವರ್ಷನೂ ಸಹ ನಾವು ಕಂಟಿಂಜೆಂಟ್ ಪ್ಲಾನ್ ಮಾಡ್ತಾ ಇರ್ತೀವಿ, ಆದ್ರೆ ಈ ಸರಿ ಬರದ ಪರಿಸ್ಥಿತಿನೇ ಬಂದಿರೋದ್ರಿಂದ ಅದಕ್ಕೆ ನಿಖರವಾಗಿ ನಾವು ಕೆಲವೊಂದು ಮಾಹಿತಿನ ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ರೈತರನ್ನು ಸಹ ಕರೆಸಿ ಚರ್ಚೆ ಮಾಡಿ, ನಮ್ಮಲ್ಲಿ 25 ಜಿಲ್ಲೆಗಳಲ್ಲಿ ಈಗ ಮಳೆ ಕೊರತೆ ಆಗಿದೆ. ಬಾಗಲಕೋಟೆ ಜಿಲ್ಲೆನಲ್ಲಿ ಜುಲೈನಲ್ಲಿ 10% ಕೊರತೆ ಆಗಿದೆ. ಬೇರೆ ಕಡೆ ಎಲ್ಲಿ ಕೊರತೆ ಆಗಿದೆ ಅಂತ ಜಿಲ್ಲೆಗಳಿಗೆ ನಾವು ತೋಟಗಾರಿಕೆ ಬೆಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದ ತಾಂತ್ರಿಕತೆಯನ್ನ ನಾವು ಈಗ ಫಸ್ಟ್ ಅದಕ್ಕೆ ಮಾಹಿತಿನ ಕೊಡ್ತಾ ಇದೀವಿ. ರೈತರಿಗೆ ನೇರವಾಗಿ ನಮ್ಮ ಎಲ್ಲಾ ತೋಟಗಾರಿಕಾ ಸಂಶೋಧನಾ ಕೇಂದ್ರ

0: ನಮ್ಮ ಕಾಲೇಜುಗಳಿಂದ ಆಯಾಯ ಭಾಗಕ್ಕೆ ಆ ಬೆಳೆಗಳಿಗೆ ಅನುಗುಣವಾಗಿ ಏನು ಮಾಹಿತಿ ಬೇಕೋ ಅದನ್ನ ನಾವು ವಿಡಿಯೋ ಮುಖಾಂತರ ರೈತರಿಗೆ ನೇರವಾಗಿ ಕೊಡ್ತಾ ಇದ್ವಿ.
1: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 89,000 ರೈತರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಇಂದು ಗುರುಪೂರ್ಣಿಮಾ ಅಂಗವಾಗಿ ನಾಡಿನಾದ್ಯಂತ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿಯ ಶಿರಡಿ ಸಾಯಿಬಾಬಾ ಮಂದಿರಗಳಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಪನ್ನೀರು ಅಭಿಷೇಕ, ವಿಶೇಷ ಅಲಂಕಾರ, ಸಾಮೂಹಿಕ ಭಜನೆ ಹಾಗೂ ಪ್ರಾರ್ಥನೆ ಜರುಗಿತು. ಬಳ್ಳಾರಿ ಜಿಲ್ಲೆಯ ಎಲ್ಲ ದೇವಾಲಯಗಳ ಕಾಣಿಕೆ ಹುಂಡಿಗಳಿಗೆ ಸೂಕ್ತ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ 360 ಡಿಗ್ರಿ ಸಿಸಿಟಿವಿ ನಿಗಾ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಎನ್ ತಿಳಿಸಿದ್ದಾರೆ. ದೇವಸ್ಥಾನಗಳ ಹುಂಡಿ ಭದ್ರತೆ ಕುರಿತು ಜರುಗಿದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ 713 ದೇವಾಲಯಗಳ ಪೈಕಿ ಈಗಾಗಲೇ 354 ದೇವಾಲಯಗಳ ಮೇಲ್ವಿಚಾರಣೆ ಪೂರ್ಣಗೊಂಡಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಸಾರಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ 120 ಹೊಸ ಬಸ್ಗಳನ್ನು ಮುಂದಿನ 3 ತಿಂಗಳ ಒಳಗೆ ಖರೀದಿಸಲಾಗುವುದು ಎಂದು ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹೇಳಿದರು. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲಬುರಗಿ ಮೈಸೂರು ಹಾಗೂ ಕಲಬುರಗಿ ಶಿವಮೊಗ್ಗ ನೂತನ ಬಸ್ ಸೇವೆಗೆ ಚಾಲನೆ ನೀಡಿ ಮಾತನಾಡಿದರು. ಧಾರವಾಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ 12,57,699 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು ಶೇಕಡ 77.54% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಇದುವರೆಗೆ 767,278 ಎನ್ಯುಮರೇಷನ್ ಅರ್ಜಿಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಸಂಭವಿಸಿದ 2 ಪ್ರತ್ಯೇಕ ಅಗ್ನಿ ಅವಘಡದಲ್ಲಿ 100,000 ರೂಪಾಯಿ ಹಾನಿಯಾಗಿದೆ. ಚಿಕ್ಕಂದವಾಡಿ ಗ್ರಾಮದ ಭಾಗ್ಯಮ್ಮ ಅವರಿಗೆ ಸೇರಿದ ಕುರಿ ಶೆಡ್ನಲ್ಲಿ ಬೆಂಕಿ ತಗಲಿ 400ಕ್ಕೂ ಹೆಚ್ಚು ಕುರಿ ಹಾಗೂ ಮೇಕೆಗಳು, 5,000ಕ್ಕೂ ಅಧಿಕ ಕೋಳಿ ಮರಿಗಳು ಸಾವನ್ನಪ್ಪಿವೆ. ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದ ದಾದಾಬ್ ಹೀರ್ ಎಂಬುವರಿಗೆ ಸೇರಿದ ಶಾಮಿಯಾನ ಮಳಿಗೆಯಲ್ಲಿ ಸಂಭವಿಸಿದ ಬೆಂಕಿ ಆಕಸ್ಮಿಕದಲ್ಲಿ ಬಟ್ಟೆ ಸಾಮಗ್ರಿಗಳು, ವಿದ್ಯುತ್ ಉಪಕರಣಗಳು ಸುಟ್ಟು ಕರಕಲಾಗಿವೆ. ಧಾರವಾಡ ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಪ್ರತಿನಿಧಿಗಳು ಮೊಬೈಲ್ ಆಪ್ ಮೂಲಕ ಪ್ರತಿಯೊಂದು ಜಮೀನಿಗೂ ಭೇಟಿ ನೀಡಿ ಬೆಳೆ ವಿವರಗಳನ್ನು ದಾಖಲಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ರೈತರು ಸಹ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳ ಸಮೀಕ್ಷೆಯನ್ನು ಆಪ್ ಬಳಸುವ ಮೂಲಕ ಕೈಗೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ರಾಷ್ಟ್ರೀಯ ವಾರ್ತಾ ಪ್ರಸಾರ 12:01 ಗಂಟೆ 10 ನಿಮಿಷಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಹಾಗೂ ಸಂಘಟಕಿ ಮರಿಯಮ್ಮನಹಳ್ಳಿಯ ಡಾ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ, ಆಕಾಶವಾಣಿ ಹೊಸಪೇಟೆಯ ಸ್ಟುಡಿಯೋದಲ್ಲಿ ಖ್ಯಾತ ವೃತ್ತಿ ರಂಗಭೂಮಿ ಕಲಾವಿದೆ ಗೌರವ ಡಾಕ್ಟರೇಟ್ ಪಡೆದಿರತಕ್ಕಂತಹ ಡಾಕ್ಟರ್ ಕೆ ರತ್ನಮ್ಮನವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಅಮ್ಮ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ತಮಗೂ ನಮಸ್ಕಾರ.
1: ರಂಗಭೂಮಿ ಮನುಷ್ಯನ ಬದುಕಿನ ಎಲ್ಲ ಆಯಾಮಗಳಲ್ಲಿ ಅಡಗಿಕೊಂಡಿದೆ ಮತ್ತು ಗ್ರಾಮೀಣ ಬದುಕಿನೊಳಗಡೆಗೆ ರಂಗಭೂಮಿ ಜನಮಾನಸದಲ್ಲಿ ಒಂದು ಹಬ್ಬ ಸಂಭ್ರಮವನ್ನು ಮೂಡಿಸುವಂತಹ ಒಂದು ಕಲೆ ಅದು. ಆ ಕಲೆಯಲ್ಲಿ ತಾವು ಬೆಳೆದು ಬಂದಂಥವರು, ನಾಡಿನುದ್ದಕ್ಕೂ ತಾವು ಖ್ಯಾತರಾದವರು, ನಿಮ್ಮ ಬದುಕು ಧಾರಾವಾಹಿ ರೂಪದಲ್ಲಿ

0: ಸುಧಾ ವಾರಪತ್ರಿಕೆಯಲ್ಲಿ ಮೂಡಿ ಬಂದದ್ದು. ವೃತ್ತಿ ರಂಗಭೂಮಿಯ ಒಬ್ಬ ಕಲಾವಿದೆಯಿಂದ ಇಷ್ಟೆಲ್ಲ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗಳು ಎಲ್ಲರಲ್ಲೂ ಸಹಿತ ಮೂಡಿರುವುದು ಸಹಜ. ಇದರ ಗುಟ್ಟೇನು? ತಮ್ಮ ಬೆಳವಣಿಗೆಯ ಆರಂಭದ ದಿನಗಳನ್ನು ಒಂದಿಷ್ಟು ಪರಿಚಯ ಮಾಡಿಕೊಡಿ.
1: ಇವು ಯಾವುದನ್ನೂ ನಿರೀಕ್ಷೆ ಇಟ್ಕೊಳ್ಳದೆ ರಂಗಭೂಮಿಗೆ ಬಂದಂಥವಳು ನಾನು. ಕೇವಲ ಹೊಟ್ಟೆಪಾಡಿಗಾಗಿ. ನಮ್ಮ ಒಂದು ಬಡತನದ ಕುಟುಂಬಕ್ಕೆ ಅದು ದೊಡ್ಡ ಆಸರಿ ಆಗ್ತಿತ್ತು. ಅವಾಗ ಇವು ಯಾವ ಒಂದು ಸೌಲಭ್ಯಗಳು ನಮ್ಗೆ ಇರಲಿಲ್ಲ.
0: ಹುಟ್ಟಿ ಬೆಳೆದ ಪರಿಸರ ಮರಿಯಮ್ಮನಹಳ್ಳಿ, ಮತ್ತು ಆರಂಭದಲ್ಲಿ ನಾರಾಯಣ ದೇವರ ಕೆರೆಯಲ್ಲಿ ಇದ್ರ ನೀವು?
1: ನಮ್ದು ನಾರಾಯಣ ದೇವರ ಕೆರೆ ಹತ್ತಿರ ಇನ್ನೊಂದು ಹಳ್ಳಿ ಬಸಾಪುರ ಅಂತ ಹೇಳಿ. ನಮ್ಮಪ್ಪ ಬಯಲಾಟದ ಕಲಾವಿದ ಕೆ ಮಾರಪ್ಪ ಅಂತೇಳಿ, ಅವರು ನಾರಾಯಣ ದೇವರ ಕೆರೆ ಆಮೇಲೆ ಬಸಾಪುರ ಇಲ್ಲೆಲ್ಲ ಹೊಸಪೇಟೆ ಅವರೆಲ್ಲ ಜೊತೆಗೆ ಬಯಲು ಮಾಡಿದಂಥವ್ರು. ಅವರ ಒಂದು ಕಲೆ ನನಗೆ ಅದು ರಕ್ತಗತವಾಗಿ ಬಂದಿತ್ತು ಏನು ಗೊತ್ತಿಲ್ಲ ನನಗೆ. ಅವರು ನನ್ನ ಚಿಕ್ಕವಳಿರುವಾಗಿನಿಂದನೂ ಬಯಲಾಟದ ಮಾತು ಹೇಳ್ಕೊಡೋದು, ಭಜನೆ ಪಳು ಹೇಳ್ಕೊಡೋದು, ಯಾವುದೋ ನಾಟಕದ ಮಾತುಗಳು ಹೇಳಮ್ಮ ಅಂತ ಹೇಳೋದು, ಈ ರೀತಿ ನನ್ನ ಮೊದಲಿನಿಂದಲೂ ಆ ಒಂದು ಸಾಂಸ್ಕೃತಿಕವಾಗಿ ನನ್ನ ತಯಾರು ಮಾಡಿಬಿಟ್ರು ಅಪ್ಪ. ಕೊಟ್ರಗೋಡು ಮರಸಂಗೋಡು ಇವರೆಲ್ಲ ನಮ್ಗೆ ಎಲ್ಲಾಟದ ಕಲಿಸಿದವರು ಅವರು. ಅವಾಗ ನವೀನ ತರಗಳ ನಾಟಕಗಳನ್ನು ಕಲಿಸ್ಕೊಟ್ಟವರು ಎಂ ಪಿ ಪ್ರಕಾಶ್ ಅವರು ನಮಗೆ. ಆ ನಂತರ ಗ್ರಾಮೀಣ ರಂಗಭೂಮಿಯಿಂದನೇ ನಾವು ಬೆಳೆದು ಬಂದಿದ್ದು. ಕಾಲ ಎತ್ತಿಟ್ಟರು ಡಾನ್ಸ್, ಕೈ ಮೇಲೆತ್ತಿದ್ರು ಡಾನ್ಸ್, ಯಾವುದೋ ಅದಕ್ಕೆ ಶಾಸ್ತ್ರೋಕ್ತವಾಗಿ ನಾವು ಯಾವುದೂ ಕಲ್ತಿರ್ಲಿಲ್ಲ. ಮಹಿಳೆಯರೇ ಹೊರಗೆ ಬರಲಾರದಂತ ಕಾಲದಲ್ಲಿ ಸುಮಾರು 55-60 ವರ್ಷಗಳ ಹಿಂದೆ ನಾನು ರಂಗಭೂಮಿಗೆ ಬಂದವಳು. ನಾನು 10ನೇ ವರ್ಷದಲ್ಲಿ ರಂಗಭೂಮಿಯಲ್ಲಿ ಇದ್ದೆ ನಾನು. ನಮ್ಮೂರಿನಲ್ಲಿ ಜಿ ಮೈಲಾರಪ್ಪ ಅಂತ ಇದ್ರು, ಅವರೆಲ್ಲ ಸೀನ್ಸ್ ಇಟ್ಕೊಂಡು ಚಿಕ್ಕ ಮಕ್ಕಳಿಗೆಲ್ಲ ನಾಟಕ ಕಲ್ಸ್ಕೊಂಡು ಮಾಡ್ತಾ ಇದ್ರು. ಅವಾಗ ಅವರು ನನ್ನ ಒಂದು ನಾಟಕದಲ್ಲಿ ನನ್ನ ಒಂದು ಚಿಕ್ಕ ಪಾತ್ರ ಕೊಡ್ತಾ ಇದ್ರು. ಅವಾಗ ಮಲ್ಲಮ್ಮನ ನಾಟಕವನ್ನು ಮೊದಲಿಂದನೂ ಮಾಡ್ತಾ ಇದ್ರು ಅವರು. ಒಂದು ಸುಭದ್ರಮ್ಮ ಮನ್ಸೂರಿಗಿಂತ ಮೊದಲು ಹನುಮಂತಮ್ಮ ಅಂತ ಮಾಡ್ತಾ ಇದ್ರು. ಅವಾಗೆಲ್ಲ ಚಿಕ್ಕಪ್ಪ ಶರಣರು ಮರಮ್ಮಳಿ ಬರ್ತಾ ಇದ್ರು. ಹೀಗಾಗಿ ಅವರ ಸಮಕ್ಷಮದಲ್ಲಿ ಒಂದು ಮಲ್ಲಮ್ಮನ ನಾಟಕ ಮಾಡ್ತಾ ಇದ್ರು. ಆ ಮಲ್ಲಮ್ಮನ ನಾಟಕದಲ್ಲಿ ಮಲ್ಲಮ್ಮನ ಆರತಿ ಮಾಡೋ ಪಾತ್ರ ನಮಗೆ ಕರೆಸ್ತೀವಿ. ನಾವೊಂದು 5-6 ಚಿಕ್ಕ ಚಿಕ್ಕ 11 ವರ್ಷದ ಮಕ್ಕಳು ನಾವು. ನಮಗೆಲ್ಲ ಸೀರೆ ಬಿಡಿಸಿ, ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ, ಕೈಯ ಕಳಸ ಕೊಟ್ಟು ನೀವೆಲ್ಲ ಮಲ್ಲಮ್ಮಗೆ ಆರತಿ ಮಾಡಿ ಗಂಡನ ಹೆಸರು ಹೇಳಬೇಕು ಅಂತಿದ್ರು. ಎಲ್ಲ ನಮಗೆ ಒಂದು ಒಗ್ಗಟ್ಟು ಕಲಿಸ್ಕೊಡ್ತಿದ್ರು ಅವರು. ಅಲ್ಲಿಂದ ರಂಗಭೂಮಿ ನಂಟು ನನಗೆ ಶುರುವಾಯಿತು. ಆಮ್ಯಾಗ ರಜಾ ದಿನಗಳಲ್ಲಿ ದೇವಲಾಪುರದಲ್ಲಿ ಇದ್ವಿ ನಾವು ಮೊದಲು. ಅಲ್ಲಿ ಖಾಸಗಿ ಶಾಲೆಯಲ್ಲಿ ಓದಿದ್ದೆ. ಅಲ್ಲಿ ಏನ್ ನಾನು ಕಲ್ತಿದ್ದೀನಿ ಅಂತ ತಿಳ್ಕೊಂಡು ನಮ್ಮ ಮರಿಯಮ್ಮನಹಳ್ಳಿಗೆ ಬಂದಾಗ ಗೌರ್ಮೆಂಟ್ ಶಾಲೆಗೆ ಹೋದೆ ನಾನು. ಅಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಎಲ್ಲ ಓದಿಸಿ ಮಾಡಿ, ಪುಸ್ತಕ ಓದಿಸಿ, ಲೆಕ್ಕ ಮಾಡಿಸಿ ಎಲ್ಲ ಮಾಡಿ ನೀನು 3ನೇ ತರಗತಿಗೆ ಇಲ್ಲಿ ಸೇರ್ಬಹುದು ಅಂತ ಸೇರ್ಕೊಂಡ್ರು ನನ್ನಲ್ಲಿ.
0: ನಿಮ್ಗೆ ಮಕ್ಕಳಿದ್ದಾಗ ಇದು ಹವ್ಯಾಸ ಅಂತ?
1: ಹೌದು.
0: ವೃತ್ತಿ ರಂಗಭೂಮಿ ಅಂತ ಹೇಳಿ ಶುರುವಾಗಿದ್ದು ನಿಮ್ ಬದುಕಿನಲ್ಲಿ ಯಾವಾಗ? ಅದು ಯಾವ ನಾಟಕ ಮೊದಲು?
1: ಆಯ್ಕೆ ಮಾಡಿಕಿಂತ ಮೊದಲು ಮೈಲಾರಪ್ಪರ್ ಅಂತ ಹೇಳಿದ್ನಲ್ಲ, ಅವರು ನಾಟಕದಲ್ಲಿ ಪಾತ್ರ ಮಾಡಿಸಿದ್ರು. ಆ ನಾಟಕ ಬಹಳ ಅದ್ಭುತವಾಗಿ ಮಾಡಿದ್ವಿ ಮಕ್ಕಳೇ. ಆಮೇಲೆ ನನಗೆ ರಜಾದಿನಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ನನ್ನ ನಾಟಕಗಳು ಪ್ರಾಕ್ಟೀಸ್ ಮಾಡಿ ಬರ್ತಿದ್ದೆ. ಆ ಒಂದು ನಿಟ್ಟಿನಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಒಂದು ಬನ್ನಿಗೋಳ ಬಸರಕೋಡು ಆಮೇಲೆ ಹಡಗಲಿ ತಲೆಗೆ ಸೋಗಿ ಅಲ್ಲಿ ನಮ್ಮ ಅಜ್ಜ ಒಬ್ಬರು ಮಾಡ್ತಿದ್ರು. ನನ್ನ ಮೊಮ್ಮಗಳು ನಾಟಕ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಅವ್ರನ್ನ ಒಂದೊಂದು ವಾರ ಇದ್ದು ನಾಟಕ ಕಲಿತಿದ್ದೆ ನಾನು. ಏ ಶಾಲೆಗೂ ಚಕ್ಕರ ಹಾಕಿ ನಾನು ನಾಟಕ ಹೋಗ್ಬಿಡ್ತಿದ್ದೆ. ಯಾಕೆಂದ್ರೆ ಹೋದ್ರೆ ಒಂದು 4 ದುಡ್ಡು ಸಿಗುತ್ತೆ ಅಂತ ಒಂದು ನಮಗೆ ಆಸೆ ಇತ್ತಲ್ಲ, ಅದು ಬಂದ್ರೆ ನಮ್ಮ ಸಂಸಾರಕ್ಕೆ ಆಸರಿ ಆಗುತ್ತಂತ. ಅವಾಗ ಹೋದೆ. ನಮ್ದು ಬಹಳ ದೊಡ್ಡ ಕುಟುಂಬ ನಮ್ದು, 6 ಜನ ಹೆಣ್ಮಕ್ಳು, ಒಬ್ಬ ತಮ್ಮ, ಅಪ್ಪ ಅಮ್ಮ. ಅಮ್ಮ ನಿರಕ್ಷರಿ, ಏನು ಗೊತ್ತಿಲ್ಲ, ವ್ಯವಸಾಯ ಮಾಡ್ತಿದ್ರು ಅಮ್ಮ, ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಅಪ್ಪ ಯಾವುದೋ ಒಂದು ದಲಾಲ್ ಅಂಗಡಿಯಲ್ಲಿ ಲೆಕ್ಕ ಬರೀತಿದ್ರು. ಆಸ್ತಮ ಮೊದಲಿನಿಂದ ಅವರಿಗಿತ್ತು. ನಾನು 67-68 ಎಸ್ ಎಲ್ ಸಿ ಪಾಸ್ ಆದೆ ನಾನು. ನನಗೆ ಶಾಲಾ ದಿನಗಳಲ್ಲಿ ಕೂಡ ಎಲ್ಲ ಗುರುಗಳು ನನಗೆಲ್ಲ ಹೇಳ್ಕೊಡ್ತಿದ್ರು. ಅವರೆಲ್ಲ ನನಗೆ ಶಾಲೆ ಬಿಟ್ಟ ದಿನಗಳೆಲ್ಲ ಹೋಮ್ವರ್ಕ್ ಮಾಡ್ಕೊಳ್ಳೋದನ್ನ ಆಫೀಸಲ್ಲಿ ಬಹಳ ಹೆಲ್ಪ್ ಮಾಡ್ತಿದ್ರು ನನಗೆ. ಅವಾಗ ಶಾಲಾ ದಿನಗಳಲ್ಲಿ ಏನು ಫ್ಯಾನ್ಸರ್ಸ್ ಮನೆ ಆಕ್ಟಿಂಗ್ ಎಲ್ಲ ಮಾಡಿದ್ರೆ ನಾನು ಮೊದಲು ಹೆಸರು ನನ್ನ ಹೆಸರು ಬರ್ಕೊಂಡ್ಬಿಡೋರು. ಎಲ್ಲಸು ಪ್ರೈಸ್ ತಗೊಂಡು ಬರ್ತಿದ್ದೆ. ಆ ಪ್ರೈಸ್ಗಳೆಲ್ಲ ಉಪಯೋಗ ಆಗಂತವನೇ ಟೀಚರ್ಸ್ ಎಲ್ಲ ತಂದ್ಕೊಡೋದು. ನನ್ನ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಕಂಪಾಸ್ ಆಗಿರ್ಬೋದು, ಡಿಕ್ಷನರಿ ಆಗಿರ್ಬೋದು.
0: ವಿದ್ಯಾಭ್ಯಾಸ ಎಲ್ಲವರೆಗೂ ಮಾಡಿದ್ರಿ?
1: 68 ಎಸ್ ಎಲ್ ಸಿ ಪಾಸ್ ಮಾಡಿದೆ ನಾನು. ಅವಾಗ ನನಗೆ 16 ಎಸ್ ಎಲ್ ಸಿ ಆದ್ಮೇಲೆ ಟೀಚರ್ ಆಗ್ಬೇಕಂತ ದೊಡ್ಡ ಆಸೆ ಇತ್ತು ನನಗೆ. ಅಪ್ಲಿಕೇಶನ್ ಹಾಕಿದ್ದೆ, ಹೋಗಿದ್ದೆ ಇಂಟರ್ವ್ಯೂ. ನಿಮಗೆ ವಯಸ್ಸಿಲ್ಲ ಅನ್ನೋ ಕಾರಣಕ್ಕೆ ನನಗೆ ತಿರಸ್ಕಾರ ಮಾಡಿದ್ರು. ಮನೇಲಿ ಕೂತೆ. ಆಮೇಲೆ ಕಾಲೇಜ್ಗೆ ಹೋಗೋಕೆ ದುಡ್ಡಿಲ್ಲ, ಹೊಸಪೇಟೆ ಬರಬೇಕು. ಮರಿಯಮ್ಮನಹಳ್ಳಿ ಕಾಲೇಜ್ ಇಲ್ಲ, ಮರಿಯಮ್ಮನಹಳ್ಳಿ ಹೈಸ್ಕೂಲ್ ಇತ್ತು ಅಂತ ನಾನು ಅಲ್ಲಿ ಓದ್ಬೇಕಾಯ್ತು ನನಗೆ. ಇಲ್ಲದ್ರೆ ಅಲ್ಲಿ ಹೈಸ್ಕೂಲ್ ಆಗದಿದ್ರೆ ನಾವು ಓದೋಕ್ಕೂ ಅಷ್ಟು ಕೂಡ ಆಗಲಿಲ್ಲ. ನಮಗೆ ಅರವಾ ರಾಮಪ್ಪರ್ ಅಂತೇಳಿ ಬಹಳ ಒಳ್ಳೆ
0: ಮುಖ್ಯೋಪಾಧ್ಯಾಯ ಇದ್ದವರು
1: ಬಂತು. ಅವರೆಲ್ಲರೂ ನಮಗೆಲ್ಲ ಬಹಳ ಒಳ್ಳೆ ಅಡಿಪಾಯ ಹಾಕಿದ್ರು. ಅವರು ಕ್ಲಾಸ್ ರೂಮ್ ನಲ್ಲಿ ಬರ್ದಿಟ್ಟಿದ್ರು, ವರ್ಕ್ ಈಸ್ ವರ್ಶಿಪ್, ಕಾಯಕವೇ ಕೈಲಾಸ ಅಂತ ಬರೆದು ಬಿಡ್ತಿದ್ರು. ದಿನ ಅದನ್ನ ನೋಡ್ತಿದ್ವಿ, ಅದನ್ನೇ ಅದು ಮನಸ್ಸನ್ನೇ ಕುಂತು ಬಿಟ್ಟಿತ್ತು.

0: ಈಗ 68 ಪಾಸ್ ಮೇಲೆ ಮನೆಯಲ್ಲಿ ಇನ್ನು 2 ವರ್ಷ ಕೂತ್ಕೋಬೇಕಲ್ಲ, ಬಹಳ ಕಷ್ಟ ಮನೆಯಲ್ಲಿ ಬದುಕು. ಟೇಲರಿಂಗ್ ಮಾಡ್ತಿದ್ದೆ, ಮನೆಗಿದ್ರೆ ಅಮ್ಮನ ಜೊತೆಗೆ ಕಳೆಕ್ ಹೋಗ್ತಿದ್ದೆ, ಬೇರೆ ಬೇರೆ ಅವ್ರೇನು ಹೊಲಗ್ ಮನೆ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಹೋದ್ರೆ ಒಂದು ಆಣೆಗಳು ಅವಾಗ 8 ಆಣೆ ಕೊಡ್ತಾರೆ, 10 ಆಣೆ ಕೊಡ್ತಾರೆ, ಅಂದಾಗ ಅಮ್ಮನ ಜೊತೆಗೆ ಹೋಗ್ತಿದ್ದೆ, ಅವೆಲ್ಲ ಕೆಲ್ಸಗಳು ಮಾಡ್ತಿದ್ದೆ.
1: ರಂಗಭೂಮಿಗೆ ಮಹಿಳೆಯರ ಪ್ರವೇಶ ತುಂಬಾ ಕಡಿಮೆ ಇತ್ತು ಅವಾಗ.
0: ಹೌದು,
1: ಅಂದ್ರೆ ಮಹಿಳೆಯರ ಪಾತ್ರಗಳನ್ನು ಶ್ರೇ ಮಾಡ್ತಾಯಿದ್ದು ಆ ಸಂದರ್ಭದಲ್ಲಿ ನೀವು ರಂಗಭೂಮಿ
0: ಬಂದೆ.
1: ಮತ್ತೆ ಮರಿಯಮ್ಮನ ಹಳ್ಳಿಯಲ್ಲಿ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಕಲಾವಿದರು ಇದ್ದು ಅಂತ, ನಿಮ್ಮ ಆ ಕಾಲಮಾನದ ಕಲಾವಿದರು ಇದ್ರು?
0: ನಾನು ರಂಗಭೂಮಿಗೆ ಬಂದಂತ ಸಂದರ್ಭದಲ್ಲಿ ಸುಮಾರು ಒಂದು 20-25 ಜನ ಕಲಾವಿದರು ಇದ್ದೀವಿ ನಾವು, ತಳವಾರ ಹನುಮಂತಮ್ಮನಿಂದ ಹಿಡಿದು.
1: ಯಾಕೆ ಆ ತರದ ಒಂದು ವಾತಾವರಣ ಮರಿಯಮ್ಮಳಲ್ಲಿ ಸೃಷ್ಟಿ?
0: ಅದು ಏನು, ತುಂಗಭದ್ರೆ ಡ್ಯಾಮ್ ಕಟ್ಟದಾಗೆ ಏನೋ ಅಲ್ಲಿ ನಾರಾಯಣ ದೇವರ ಕೆರೆ ಬಸಾಪುರ ಅನ್ವೇರಿಯಲ್ಲಿ ಬಿಟ್ಟು ಮರಿಯಮ್ಮಳಿಗೆ ಬಂದ್ರಲ್ಲ, ಆ ಒಂದು ಪದ್ಧತಿಯನ್ನೇ ಮರಿಯಮ್ಮಳಿ ಕೂಡ ಮುಂದುವರ್ಸ್ಕೊಂಡು ಬಂದ್ರು. ಹೆಚ್ಚಾಗಿ ದೇವದಾಸಿ ಕುಟುಂಬದವರೇ ಅಲ್ಲಿ ಬಂದಂತವ್ರು. ಅವರಿಗೆ ಒಂದು ಸ್ವತಂತ್ರತೆ ಇತ್ತು, ಯಾರು ಮಂತೆ ಅಂದ್ರೆ ಮದುವೆ ಆದ ಹೆಣ್ಮಕ್ಳು ಯಾರೇ ರಂಗ ಬರ್ತಿರ್ಲಿಲ್ಲ. ದೇವದಾಸಿ ಇದ್ದರು ಅಂದ್ರೆ ಕೆಲವರು ದೇವದಾಸರು ಅಂದ್ಕೊಳ್ಳಿ ಅದಕ್ಕೆ ಬಹಳ ಅಪಾರ್ಥ ತಿಳ್ಕೊತಾರೆ. ಆದ್ರೆ ದೇವದಾಸರಲ್ಲೂ ಕೂಡ ಬಹಳ ನಿಯತ್ತಿನಿಂದ ಬದುಕಿದವರು ಇದ್ದಾರೆ, ಸಾಂಸ್ಕೃತಿಕವಾಗಿ ಬೆಳೆದವರು ಇದ್ದಾರೆ, ಕಲೆಗಾಗಿ ತಮ್ಮ ಜೀವನ ನೆಪ್ಪಾಗಿಟ್ಟವರು ಇದ್ದಾರೆ.
1: ಮರಿಯಮ್ಮಳಲ್ಲಿ ಜಾಸ್ತಿ ಇತ್ತು,
0: ಎಲ್ಲರೂ ಅಷ್ಟೇ, ಯಾರು ಬೇರೆ ಇಲ್ಲ. ಈ ಕಲೆಗೆ ಮೀಸಲಾಗಿದ್ದವರು, ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಈ ಡಾನ್ಸ್ ಇರ್ಬೋದು, ಇವೆಲ್ಲದಕ್ಕೂ ಅವ್ರು ಯಾರು ಏನು ಕಲ್ತವರಲ್ಲ, ಒಬ್ರು ನೋಡೊಬ್ರು ಕಲ್ತವ್ರ ಅಷ್ಟೇ.
1: ನೀವು ರಂಗಭೂಮಿಗೆ ಬರುವಾಗ ಹಿರಿಯ ಮಹಿಳಾ ಕಲಾವಿದರಿದ್ರ ಯಾರಿದ್ರು?
0: ಹೌದು, ತಳವಾರ ಹನುಮಂತಮ್ಮರು ಇದ್ರು, ಹಂಪಪಟ್ಟಣ ಶಾಂತಮ್ಮ ಅಂತಿದ್ರು, ಇನ್ನೊಬ್ರು ಸೋಮಮ್ಮ ಅಂತ ಇದ್ರು, ಸುವರ್ಣಮ್ಮ ಅಂತ ಇದ್ರು. ಇವರೆಲ್ಲ ಪಾತ್ರ ಮಾಡೋದ್ ನೋಡಿ
1: ನೀವು ಅವರೆಲ್ಲ ನಾಟಕ
0: ನೋಡ್ತಿದ್ವಿ. ಅವ್ರು ಈ ಮಹಿಳೆಯರ ಪಾತ್ರ ಬಿಡ್ತಿರ್ಲಿಲ್ಲ ನಮ್ಮನ್ನ, ಯಾವುದೇ ನಾಟಕ ಆದ್ರೂ ಮುಂದೆ ಕರ್ಕೊಂಡೋಗಿ ಕೂಡಿಸ್ಬಿದ್ರು ನಮ್ಮನ್ನ. ನಮಗೆ ನಿದ್ದೆ ತೂಗಿಸ್ಬಿಟ್ರೆ ಅಲ್ಲೇನೋ ಮಂಡಕ್ಕಿ ತಂದು ಕೊಡೋರು, ಇಲ್ಲಿ ಚಾ ತಂದು ಕೊಡೋರು, ನೋಡ್ಬೇಕಾದ್ರೆ ನೀವು ಮಲಗಬಾರ್ದು ಅಂತ ಹೇಳ್ತಿದ್ರು. 67-68 ನಾವು ನಾಟಕ ಆಡೋದೇ ಬೇಡ, ಏನಾರ ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಬಿಟ್ಟೆ. ನಾನು ಟೇಲರಿಂಗ್ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ. ಆಮೇಲೆ ಒಂದ್ಸರ್ತಿ ಒಬ್ಬ ನಟಿ ಒಂದು ನಾಟಕ ಬರಕಾಗ್ಲಿಲ್ಲ, ಅದಕ್ಕೆ ಯಾರಾದ್ರೂ ಒಬ್ಬರು ಹೆಣ್ಮಕ್ಳು ಬೇಕಲ್ಲ ಅಂತ ಬಹಳ ತೊಂದರೆ ಈಡಾದ್ರು ಅವರು. ಆಮೇಲೆ ಕೊಟ್ಟಿಗೆ ನಾಗಪ್ಪವರು ಅಂತಿದ್ರೆ ನಮ್ಮ ಮನೆಯಲ್ಲಿ, ಅವ್ರು ಅರಸ್ಟದ ನಾಟಕದಲ್ಲಿ ನಾನಿಲ್ಲ, ರೋಹಿತ್ ಅಶ್ವಿನ್ ಪಾರ್ಟ್ ಅವೆಲ್ಲ ಊರಾಗಿದ್ದಾಗ ಮಾಡ್ತಿದ್ದೆ ನಾನು. ಆಮೇಲೆ ಅವರು ಇಲ್ಲ ನಾಗರತ್ನ ಹೇಳಿದ್ರೆ ಒಂದ್ ದಿವಸ ಕಲ್ತಲ್ಲಿ ಪಾರ್ಟ್ ಮಾಡ್ತಾಳೆ, ಆಕೆಗೆ ಮಾತ್ರ ಸಾಧ್ಯತೆ ದೊಡ್ಡ ಪಾತ್ರ ಇದೆ. ಬಂದು ನಾನು ಒಪ್ಸಿದ್ರು ಅವ್ರು, ಇಲ್ಲಮ್ಮ ನಾಳೆನೆ ನಾಟಕ ಇದೆ, ಇವತ್ತು ನೀವೆಲ್ಲ ಸ್ವಲ್ಪ ಹಾಡು ಕಲ್ತ್ಕೊಂಡು ಪ್ರಾಕ್ಟೀಸ್ ಕೊಂಡು ನಾಳೆ ಮಾಡ್ಬೇಕು ಅಂತ. ಕತ್ತಲು ಬೆಳಕು ಅಂತ ಈ ಹೊಸಪೇಟೆಯವರು ಟೀಚರ್ ಅವರು ಪರಮೇಶ್ವರ್ ಅವರು ಅಂತ ಅವ್ರು ಬರೆದಂತ ಒಂದು ನಾಟಕ. ಅಲ್ಲಿ ನಮ್ಮೂರಿನ ಕಲಾವಿದರೆ ಹಂಪಸಾಗರದಲ್ಲಿ ಹೋಗಿ ಅದನ್ನ ಪ್ರದರ್ಶನ ಮಾಡಿದ್ರು. ಆ ನಾಟಕ ತುಂಬಾ ಚೆನ್ನಾಗಿ ಬಂದ್ಬಿಡ್ತು, ಅತ್ಯದ್ಭುತವಾಗಿ ಇಲ್ಲಿ ಪ್ರದರ್ಶನ ಆಯ್ತು. ಆ ನಾಟಕದಲ್ಲಿ ನನ್ನ ಪಾತ್ರ ನೋಡಿದಂತವ್ರು ಪಕ್ಕದಲ್ಲಿ ಇವರ ಹಳ್ಳಿಯವರು, ಅಮ್ಮ ನಮ್ಮೂರ್ನಲ್ಲಿ ಒಂದು ನಾಟಕ ಇದೆ, ಅಣ್ಣ ತಂಗಿ ನಾಟಕ ಇದೆ, ಆದರ್ಶ ಪ್ರೇಮ ನಾಟಕ ಇದೆ, ಇನ್ನೊಂದು ಉತ್ತರಭೂಪ ನಾಟಕ ಇದೆ, ಇಂಥದ್ದೆಲ್ಲ ಬರ್ಬೇಕಂದ್ರೆ ಒಂದು 4-6 ಊರ್ನವರೆಲ್ಲ ನನಗೆ ಅವಾಗ 5 ರೂಪಾಯಿ ಅಡ್ವಾನ್ಸ್ ಅಂದ್ರೆ ಬಹಳ ದೊಡ್ಡದನ್ನ ಅಮೌಂಟ್.
1: ನೀವು ಎರಡು ರಂಗಭೂಮಿ ಒಳಗಡೆ ಇದ್ದೀರ ಅಂದ್ರೆ ನಿಮ್ಮ ನಾಟಕಗಳು ಪೌರಾಣಿಕ ನಾಟಕಗಳು ಇರ್ತಿದ್ವು, ಸಾಮಾಜಿಕ ನಾಟಕಗಳು ಇರ್ತಿದ್ವು. ನಿಮ್ಗೆ ಹೆಚ್ಚು ಇಷ್ಟವಾದಂತ ನಾಟಕಗಳು ಯಾವುವು? ಹೆಚ್ಚು ಜನರಿಗೆ ತಲುಪ್ತಾ ಇದ್ದು ಯಾವ್ದು?
0: ಹೆಚ್ಚು ಜನರಿಗೆ ತಲುಪ್ತಾ ಇದ್ದ ಸಾಮಾಜಿಕ ನಾಟಕಗಳೇ. ಆ ನಂತರ ಪೌರಾಣಿಕ ಐತಿಹಾಸಿಕ ಇದು ನಾಟಕಗಳು ಆಡಿದ್ಮೇಲೆ ಅದಕ್ಕೆ ಹೋದ್ವಿ ನಾವು. ಅವ್ರು ಒಂದು 5-5 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದು, 25 ರೂಪಾಯಿ ಕೈ ತುಂಬಾ ದುಡ್ಡು ಆಗ್ಬಿಡ್ತು ನನಗೆ ಅದು. ಆಮ್ಯಾಗ ಅಪ್ಪ ಅಂದ್ರೆ ಈ ನಾಟಕನ ಮಾಡೋದಿಲ್ಲ, ಕೆಲಸ ಮಾಡ್ತೀನಿ ಅಂದ ಇಷ್ಟೆಲ್ಲ ಅಡ್ವಾನ್ಸ್ ಇಸ್ಕೊಂಡು ಬಂದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಎಲ್ಲಮ್ಮ ಅಂದ್ರು. ಅಪ್ಪ ಏನ್ ಮಾಡ್ಲ, ವೃತ್ತಿ ಕಟ್ಟಬಿದ್ದೆ ನಾನು ಒಪ್ಕೊಂಡಿದ್ದೀನಿ, ಹೆಂಗೋ ಇನ್ನು ಈ ಮನೇಲಿ ಇರ್ಬೇಕಲ್ಲ, ಬಂದಷ್ಟು ಮಾಡಿದ್ರಾಯ್ತು ಬಿಡು ಅಂತ ನಾನೇ ಒಪ್ಕೊಂಡೆ. ಅಪ್ಪಗ ಬೇಡ ಅಂತ ಹೇಳ್ದಕ್ಕೆ ನಾನೇ ಆಮೇಲೆ ನಾಟಕ ಒಪ್ಕೊಂಡು ಬಂದಿದ್ದು ನಾನೇ. ಆಮೇಲೆ ಖುಷಿ ಪಟ್ರಿ ಇಲ್ಲಮ್ಮ ಇದು ನಿನಗಾಗಿ
1: ಉಳಿದ್ಬಿಟ್ಟು. ನಿಮಗೆ ಇಷ್ಟವಾದಂತ ಪೌರಾಣಿಕ ನಾಟಕಗಳು ಯಾವ್ದು?
0: ರಕ್ತದಾತ್ರ ಉತ್ತರಿ ಪಾತ್ರ ನಾನು ಹೆಚ್ಚು ಅಭಿನಯಿಸಿದ್ದು. ಸುಭದ್ರಮ್ಮ ಮನ್ಸೂರ್ ಅವರು ದ್ರೌಪದಿ ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದೆ. ಅಳೋ ಪಾತ್ರನೇ ಅದು, ಬಾಲ ವಿಧವೆ ಪಾತ್ರ. ರಕ್ತದಾತ್ರಿ ನಾಟಕ ತುಂಬಾ ಹೆಸರು ತಂದು ಕೊಟ್ಟಂತ ಪಾತ್ರ.
1: ಸಾಮಾಜಿಕ ನಾಟಕಗಳಲ್ಲಿ ಯಾವ್ದು ನಿಮ್ಗೆ ಹೆಚ್ಚು ಇಷ್ಟವಾದ?
0: ಹೆಚ್ಚು ನನಗೆ ಕಥಾನಾಯಕಿ ಪಾತ್ರಗಳು ಹೆಸರು ತಂದು ಕೊಟ್ಟಿದ್ದಂತ ನಾಟಕಗಳು ನನಗೆ.
1: ನಿಮ್ಮ ಆತ್ಮಕಥೆಯಲ್ಲಿ ರಂಗಸಿರಿ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದೀರಿ, ಮತ್ತೆ ನಿಮ್ಮ ಬದುಕಿನ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಆಗಿರ್ತಕ್ಕಂತ ಡಾಕ್ಯುಮೆಂಟ್ರಿ ಆಗಿದೆ, ಆಮೇಲೆ ಖಾಸಗಿಯಾಗಿಯೂ ಸಹಿತ ನಿಮ್ಮ ಡಾಕ್ಯುಮೆಂಟ್ರಿಯಲ್ಲೆಲ್ಲ ನೀವು ಹೇಳ್ಕೊಂಡಿದ್ದೀರಿ. ನಿಮ್ಮ ಈ ವೃತ್ತಿ ರಂಗಭೂಮಿಯ ಬದುಕಿನ ಪಯಣದಲ್ಲಿ ಅಂದ್ರೆ ದಿನ ದಿನ ನಾಟಕಗಳು ಇರ್ತವೆ, ನೀವು ಮತ್ತೆ ನೀವು ಬೆಳಗ್ಗೆ ಜರ್ನಿ ಮಾಡೋದು, ರಾತ್ರಿ ಅಲ್ಲಿ ಹೋಗೋದು, ಈ ತರದೆಲ್ಲ ತುಂಬಾ ಕಷ್ಟಕರದ ಜೀವನವನ್ನು ಹೇಳ್ಕೊಂಡಿದ್ರಿ, ಹೇಗೆ ಇದನ್ನೆಲ್ಲ ನಿಭಾಯಿಸಿದ್ರಿ ಅಂತ?
0: ನಿಭಾಯಿಸೋದು ಯಾವುದು ಅನ್ಕೊಂಡಿರ್ಲಿಲ್ಲ, ಅದು ಹೆಂಗ ನಮ್ಮನ್ ಕರ್ಕೊಂಡು ಹೋಯ್ತು ಹಂಗ ಹೋದ್ವಿ. ಮೊದಲು ಏನು ಸೌಕರ್ಯ ಇರ್ಲಿಲ್ಲ, ಬಂಡ್ಯಾಗ ಹೋದ್ವಿ, ನಡ್ಕೊಂಡು ಹೋದ್ವಿ, ನೀರಾಗಿ ಈಜ್ಕೊಂಡು ಹೋದ್ವಿ, ಟ್ರ್ಯಾಕ್ಟರ್ ಮೇಲೆ ಕುಂತ್ಕೊಂಡು ಹೋದ್ವಿ, ಲೋಡ್ ಲಾರಿ ಮೇಲೆ ಹೋಗ್ತಿದ್ವಿ, ಯಾವ್ದೇ ಇಲ್ಲಪ್ಪ ಅಂದ್ರೆ ನಡ್ಕೊಂಡು ಹೋಗೋದೆ, ಆ ಬ್ಯಾಗ್ಗಳು ಹೊತ್ಕೊಂಡು ನಮಗೆ ಬೇಕಾದ ಡ್ರೆಸ್ಗಳು ಇಟ್ಕೊಂಡು, ಅದು ಎಷ್ಟು ಕಷ್ಟಪಟ್ಟು ಅಂದ್ರೆ ಅದು ನಾನು

0: ಅಷ್ಟೇನೆ ಮಾಡಬಂದ್ವಾ ಅಂತ ಅನಿಸ್ತದೆ. ಹಿಂದಕ್ಕೆ ತಿರುಗಿ ನೋಡಿದಾಗ ಎಲ್ಲ ಸುಮಾರು ನಾವು ಬೊಮ್ಮನಳ್ಳಿ ಇಳಿದ್ವಿ ಅಂತ ಹೇಳಿದ್ರೆ ಅಲ್ಲಿಂದ ಸುಮಾರು 15-20 ಕಿಲೋಮೀಟರ್ ವರೆಗೆ ಬಂಡೆಯಲ್ಲಿ ಹೋಗ್ತಿದ್ವಿ. ಇಲ್ಲಿ ಹೊಸಪೇಟೆಗೆ ಬಂದು ಇಳಿದ್ವಿ ಅಂತಂದ್ರೆ ಇಲ್ಲಿಂದ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ನಾವು ಬಂಡೆಯಲ್ಲೇ ಹೋಗ್ತಿದ್ವಿ. ಬಸ್ ಇದ್ರ ಸೌಕರ್ಯಗಳು ಹೆಚ್ಚಿರ್ಲಿಲ್ಲ, ಬಸ್ಗಳು ಇಲ್ಲದಂತ ಕಾಲ ಇತ್ತು ಅವಾಗ. ಈಗ ನಾವು ಒಂದ್ಸರಿ ಮಾಗಲದಿಂದ ಆ ಕಡೆ ಧಾರವಾಡ ಜಿಲ್ಲೆಗೆ ಹೋಗ್ಬೇಕಾಗಿತ್ತು, ಹೊಳೆ ದಾಟ್ಕೊಂಡು ಹೋಗ್ಬೇಕಾಯ್ತು. ಮಾಗಲಕ್ಕೆ ಹೋದ್ಮೇಲೆ ಆ ದೋಣಿ ಎಲ್ಲೋ ಇತ್ತು. ಅವನು ಈ ಕಡೆ ಬಂದು ನೀವು ಆ ಕಡೆಗೆ ಹೋಗೋದ್ರಿಗೆ ಗಂಟೆಗಟ್ಟಲೆ ತಡ ಆಗುತ್ತೆ, ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ನಾಟಕ ಮಾಡ್ಬೇಕು ಅಂದಾಗ ನಾನು ರೇಣುಕ ಇಲ್ಲಮ್ಮ ಇಷ್ಟಾಗುತ್ತೆ ನೀವು ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂದ್ಬಿಟ್ಟು ಇಬ್ರು ಹೋಗ್ಬಿಟ್ವಿ. ನಾವು ಲಗೇಜ್ ಅಲ್ಲಿ ಹೊತ್ಕೊಂತೀವಿ, ನೀವು ಬರ್ರಿ ಅಮ್ಮ ಅಂದ್ರೆ ಕೈ ಕೈ ಹಿಡ್ಕೊಂಡು ಹೋದ್ವಿ, ಓದ್ವಿ ಓದಿ ಓದಿ ಮುಳುಗ್ಬಿಟ್ವಿ ಊರು ನಾವು. ಹಾಗೆ ಆಯ್ತು ನಮ್ಮ ಅವಸ್ಥೆ, ಇಲ್ಲೇ ಮುಗಿತು, ಕೊನೆ ನಮಸ್ಕಾರ ಹೇಳ್ಬಿಡಿ ಎಲ್ಲರಿಗೆ ಅಂತ ತಮಾಷೆ ಮಾಡ್ತಿದ್ಲ ರೇಣುಕ ಬಹಳ ಹಾಸ್ಯ ಪ್ರವೃತ್ತಿ ಆಕೆಗೆ. ಇಲ್ಲಮ್ಮ ನೀವು ಸಣ್ಣ ಗಟ್ಟಾಗಿ ನಮ್ ಕೈ ಹಿಡ್ಕೊಂಡು ನಾವು ಎಳ್ಕೊಂಡು ಹೋಗ್ತೀವಿ ಅಂದ್ರೆ ಲಗೇಜ್ ಎಲ್ಲ ಹೊತ್ಕೊಂಡು ಹೊಳಿ ದಾಟಿಸಿದ್ರ ಕಡೆ ಮತ್ತಲ್ಲಿ ಪಂಪ್ ಸೆಟ್ಟಿನ ಒಂದು ಮನೆ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಮತ್ ಬೇರೆ ಬಟ್ಟೆ ಉಟ್ಕೊಂಡು ಆ ಊರಿಗೆ ಹೋದ್ವಿ. ಧಾರವಾಡದಿಂದ ಆ ಕಡೆಗೆ ಒಂದು ತೋವೆ ಅಂತ ಏನು ಬರುತ್ತೆ ಒಂದು ಹಳ್ಳಿ,
1: ಎಂತ ಕಷ್ಟಕರ ದಿನಗಳು.
0: ಹೌದು, ಆಯ್ತು ಅಂದ್ರೆ ಒಂದು ಆಯುಷ್ಯ ಮುಗಿದೋಗ್ಬಿಡ್ತು ಅನ್ಕೊಂಡಿದೀವಿ ನಾವೆಲ್ಲವು.
1: ಇಂಥ ಘಟನೆಗಳು ಬಂದಾಗ್ಲೂ ಸಹಿತ ನೀವು ಎದೆ ಗೊಂದಿಲ್ಲ, ಈ ವೃತ್ತಿನೇ ಬೇಡ ಅಂತ ಅನ್ಸಿಲ್ಲ ನಿಮ್ಗಂತ?
0: ಎಷ್ಟೋ ಸಲ ಅನ್ಸಿತ್ತು ಬೇಡ ಅಂತ, ಅದ್ರ ಬಿಟ್ರೆ ಬೇರೆ ದಾರಿ ಇಲ್ಲ ನಮಗೆ. ನಾಟಕ ಬೇಡ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಮ್ಗೆ, ಬಿಟ್ರೆ ಮನೆತನ ನಡೆಯಂಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿನ ಅಪ್ಪ ಅದೇ ಹೇಳ್ತಿದ್ರು, ನೀನೊಬ್ಬಕ್ಕೆ ನಾಟಕ ಆಡಿದ್ರೆ ಇವರೆಲ್ಲರೂ ಬದುಕಿಸ್ಬೋದಂತ. ನನಗೊಂದು ತೃಪ್ತಿ ಇತ್ತು, 5 ಜನರ ತಂಗಿಯಂದ್ರು ಇವತ್ತು ಮದುವೆ ಕೊಟ್ಟಿದ್ದೀನಿ, ದುಡ್ದು ದುಡ್ಡೆಲ್ಲ ನಾಟಕದಿಂದನೆ, ಬೇರೆ ಏನಿಲ್ಲ. ನಾವು ಬೇರೆ ಯುದ್ಧಕ್ಕೆ ಏನು ಮಾಡಲಿಲ್ಲ, ಅಮ್ಮ ವ್ಯವಸಾಯ ಮಾಡ್ತಿದ್ರು, ನನ್ನ ಜೊತೆಗೆ ತಮ್ಮ ಸಹಕಾರ ಮಾಡಿದ. ಬಂದಿದ್ದು ಕಾಳು ಕಡಿ ಮನೆಗೆ ಆಗ್ತಿತ್ತು, ನಾಟಕದಿಂದ ಬಂದ ದುಡ್ಡನ್ನೆಲ್ಲ ಎಲ್ಲ ತಂಗಿಯಂದ್ರು ಮದುವೆ ಮಾಡಿದೆ. ಅವರು ಇವತ್ತು ಗಂಡನ ಮನೆಯಲ್ಲಿ ಅವರೆಲ್ಲ ಚೆನ್ನಾಗಿದ್ದಾರೆ, ತಮ್ಮಗೂ ಮದುವೆ ಮಾಡಿದೆ.
1: ನಿಮ್ಮ ರಂಗಭೂಮಿಯ ಪಯಣದ ಜೊತೆಗೆ ನೀವು ಕಿರುತೆರೆಗೆ ಬಂದ್ರಿ, ಧಾರಾವಾಹಿಗಳಲ್ಲೆಲ್ಲ ಭಾಗವಹಿಸಿದ್ರಿ,
0: ಅದು ಅಚಾನಕ್ ಬಂದ
1: ನೆನಪುಗಳನ್ನ ಸ್ವಲ್ಪ ಹಂಚಿಕೊಳ್ಳಿ.
0: ಕಿರುತೆರೆ ಅವಾಗ ಗೋರೂರ್ ಚನ್ನಬಸಪ್ಪುರ ಒಂದು ನಾಟಕ ಮಾಡ್ತಿದ್ವಿ, ಬೆಳ್ಳಕ್ಕೆ ಹಿಂಡು ಬೆದ್ರೆ ಅಂತ ಕಲಾರಂಗದಲ್ಲಿ. ಒಂದ್ಸರಿ ಬೆಂಗಳೂರಿನಲ್ಲಿ ಅವರ ನಾಟಕ ನೋಡಿದ್ಮೇಲೆ ಇವ್ರು ಆ ಪಾತ್ರಕ್ಕೆಲ್ಲಿ ನಾಗರತ್ನಮ್ಮ ಸರಿ ಹೋಗ್ತಾರೆ, ಒಂದು ಪಾತ್ರ ಇದೆ ಶರಣವಾಹಿನಿಯಲ್ಲೇ ಮಾಡ್ಬೇಕು ಅಂತಂದ್ರು. ಆ ಶಿವಯೋಗ ಮಂದಿರದಲ್ಲಿ ಶೂಟಿಂಗ್ ಮಾಡಿದ್ರು, ಹಿರಿಯ ಕಲಾವಿದರು ಶಿವಾನಂದ ಅವರು ಮಾಡಿದ್ರು ನನ್ನ ಜೊತೆಯಲ್ಲಿ, ಅಲ್ಲೊಂದು ಮಾಡಿದ್ವಿ. ಆಮೇಲೆ ಏಳಿಗೆ ನಟರಾಜ್ ಅವರು ಕಿನ್ನರಿ ಅಂತ ಒಂದು ಧಾರಾವಾಹಿ ಮಾಡಿದ್ರು, ಈಗ ಸುಮಾರು 12-15 ವರ್ಷದ ಹಿಂದೆನೆ ಮಾಡಿದ್ರು ಅವರು. ಆ ಧಾರಾವಾಹಿ ಮಾಡಿದಾಗ ಅವರಿಲ್ಲ, ನನಗೂ ಒಂದು ಪಾತ್ರ ಇದೆ, ನಮ್ಮ ರಂಗಭೂಮಿಯವ್ರನ್ನ ಹಾಕೋಬೇಕಂತಾನೆ ಎಲ್ಲ ನಮ್ಮ ರಂಗಭೂಮಿ ಕಲಾವಿದರನ್ನೇ ಸೇರಿಸ್ಕೊಂಡು ಅಲ್ಲಿ ಒಂದು ಧಾರವಾಡದಲ್ಲಿ ಶೂಟಿಂಗ್ ಮಾಡಿದ್ರು. ಆಗ ಶೂಟಿಂಗ್ ಇದ್ದಾಗ ಇಲ್ಲಿಂದ ಧಾರವಾಡಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ, ಅದೊಂದು ಒಳ್ಳೆ ಅವಕಾಶ ನನಗೆ ಸಿಕ್ತು. ಶಿವರುದ್ರನವ್ರು ಒಂದು ಬೆಂಗಳೂರಿನಲ್ಲೇ ಒಂದು ಮಾಡಿದೆ, ನನಗೊಂದು ಸೀನ್ ಎಲ್ಲ ಒಂದು ಅವಕಾಶ ಕೊಟ್ಟಿದ್ರು. ಹೀಗೆ ನಾನು ಅಲ್ಲಿ ಕಿರುತೆರೆಗೆ ಹೋಗೋಕೆ ಇಲ್ಲಿ ನಾಟಕಗಳು ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ಲ. ನಮಗೆ ನಾಟಕದ್ದು ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ 6 ತಿಂಗಳು ಫುಲ್ ಸೀಸನ್ ಇರುತ್ತೆ ನಮಗೆ, ಡಿಸೆಂಬರ್ ನಿಂದ ನಮಗೆ ಏಪ್ರಿಲ್ ವರೆಗೂ ಫುಲ್ ನಾಟಕಗಳಿವೆ. ಅದು ಬಿಟ್ಮೇಲೆ ಬಿಡುವಿದ್ದ ಟೈಮ್ನಲ್ಲಿ ನಾನು ಚಲನಚಿತ್ರ ಆಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು,
1: ಸಿನಿಮಾದಲ್ಲೂ ಸಹಿತ ನೀವು,
0: ಸಿನಿಮಾದಲ್ಲೇ ವಿಶ್ವಕುಮಾರ್ ಅವರು ಸುಮಾರು 50 ವರ್ಷಗಳಿಂದ ಇಲ್ಲಿ ಪಿಕ್ಚರ್ ತೆಗೆದಿದ್ರು,
1: ಹೊಸಪೇಟೆಯಲ್ಲಿ
0: ಮದರ್ ಅಂತ ಹೆಸರಿಟ್ರೆ, ತಾಯಿ ಬಗೀರ್ ಅಂತದ್ದು ಒಂದು ಪಿಕ್ಚರ್. ಅದರಲ್ಲಿ ಕಲ್ಯಾಣ ಕುಮಾರ್, ನಂದಿತ ಬಸ್ ಅವರು, ಆಮೇಲೆ ಪಂಡ್ರಿಬಾಯಿ ಅವರು ಕೂಡ ಪಾತ್ರ ಮಾಡಿದ್ರು. ನಾನು ಹೋಗಿ ಅದೇ ರಂಗಭೂಮಿಯಲ್ಲಿ ಸುಮಾರು ನಾಟಕಗಳು ಮಾಡ್ತಾ ಇದ್ದೆ, ನಮಗೊಂದು ಚಿಕ್ಕ ಹುಡುಗಿ ಬೇಕು, ಇಲ್ಲೊಂದು ಪಾತ್ರ ಇದೆ, ಮತ್ತೆ ಅಲ್ಲಿಂದ ಕರ್ಸ್ಬೇಕು ಬೆಂಗಳೂರು ಅಂತ ಅಂದ್ಬೇಕು. ಅಂಬನ್ ಡಾಕ್ಟರ್ ಅಂತ ಮರಮ್ನಳ್ಳಿಯಲ್ಲಿ ಅವ್ರ ಸ್ನೇಹಿತರು, ಅವ್ರು ಅಲ್ಲಿಂದ ನನ್ನ ಕರೆಸಿ ನನಗೊಂದು ಪಾತ್ರ ಮಾಡಕ್ ಅವಕಾಶ ಮಾಡಿಕೊಟ್ರು. ಅಲ್ಲಿ
1: ಒಬ್ಬ ಕಲಾವಿದೆ ಬರೀ ಕಲಾವಿದೆ ಆಗಿರದೆ ಒಂದು ಬದುಕಿನ ಗಾಢ ಅನುಭವದಿಂದ ರಾಜಕೀಯ ಪ್ರವೇಶವನ್ನು ತಾವು ಮಾಡಿದ್ರು, ತಾಲೂಕ್ ಪಂಚಾಯತಿ ಸದಸ್ಯರಾದ್ರಿ, ಆ ಅನುಭವಗಳು.
0: 1994 ನಾಟಕ ಅಕಾಡೆಮಿ ಅವಾರ್ಡ್ ಆಯ್ತು ನನಗೆ, ಆ ಸಂದರ್ಭದಲ್ಲಿ ಬಹಳ ಪ್ರಚಾರ ಆಯ್ತು. ಅದೇ ಸಂದರ್ಭದಲ್ಲಿ 95 ಇದು ಎಲೆಕ್ಷನ್ ಬಂತು, ಮಹಿಳೆಗೆ ಒಂದು ಅವಕಾಶ ಇರೋದ್ರಿಂದ ಅವಾಗ ಎಲ್ಲ ನಮ್ಮೂರಿನ ಎಲ್ಲ ಹಿರಿಯರೆಲ್ಲ ಸೇರ್ಕೊಂಡು, ಈ ರಾಜಕೀಯ ಮುತ್ಸದ್ದಿಗಳೆಲ್ಲ ಸೇರ್ಕೊಂಡು, ಅವಾಗ ನನಗೆ ಇಲ್ಲ ನೀವು ಎಲೆಕ್ಷನ್ ನಿಲ್ಗು, ಈ ಸಲ ಮಹಿಳೆಗೆ ಅವಕಾಶ ಇದೆ ಅಂದ್ರು. ನನಗೆ ಏನು ಗೊತ್ತಿಲ್ಲ, ಆ ಮೊದಲು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೆ, ಅದು ನಾಮಕಾವಸ್ಥೆ ಅಷ್ಟೇ, ನಾವು ಏನು ಕೆಲಸನೇ ಮಾಡಕ್ ಆಗ್ಲಿಲ್ಲ. ಅಲ್ಲಿ ನಮ್ಮ ಹಿರಿಯ ರಾಜಕಾರಣಿಗಳು MP ಪ್ರಕಾಶ್ ಅವರು ರಾಜಕೀಯದಲ್ಲಿ ಇದ್ರು, ಮರಮ್ನಳ್ಳಿಗೂ ಪ್ರಕಾಶ್ಗೂ ಬಹಳ ಅತ್ಯಂತ ನಿಕಟವಾದ ಸಂಬಂಧ ನಮಗೆ. ಅವರೊಂದಿದ್ರಿಂದ ಇಲ್ಲ ಒಳ್ಳೆ ಆಯ್ಕೆ, ನಾಗರತ್ನಮ್ಮರಾದ್ರೆ ಆರ್ಸ್ ಬರ್ಬಹುದು ಅಂತಂದ್ರು. ಒಂದು 2000 ಖರ್ಚು ಮಾಡಿರ್ಬೇಕು ಆಗಿನ ಕಾಲಕ್ಕೆ, ಅದು ದೊಡ್ಡ ಅಮೌಂಟ್. ನನಗೆ 2001 ನನ್ನ ತಾಲೂಕ್ ಪಂಚಾಯತಿ ಸದಸ್ಯ ಆಗಿದ್ದು, ಕೊನೆಯ ಅವಧಿಯಲ್ಲಿ ಉಪಾಧ್ಯಕ್ಷ ಕೂಡ ಆದೆ. ಅದ್ರಲ್ಲಿ ನಾನು ಅಕಾಡೆಮಿ ಅವಾರ್ಡ್ ಬಂದಿರದೆ, ನನ್ನ ನಾಟಕಗಳು ಹೆಚ್ಚಿರ್ತಿದ್ವು, ನಾಟಕನೂ ಮಾಡ್ತಾ ತಾಲೂಕ್ ಪಂಚಾಯತಿ ಕೆಲಸನೂ ನಿಭಾಯಿಸಿದೆ ನಾನು. ಅದ್ ಬಹಳ ಹೆಮ್ಮೆ ಇದೆ ನನಗೆ. ಇಡೀ ರಾತ್ರಿ ನಾಟಕ ಮಾಡಿ ಮಾರನೇ ದಿವಸ ನಾನು ಆಫೀಸ್ಗೆ ಹೋಗ್ತಿದ್ದೆ. ನಾನು ಹೋಗಿ ಅಲ್ಲಿಂದ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ನಾನು ಮತ್ತೆ ಮುಂದಿನ ನಾಟಕಗಳಿಗೆ ಹೋಗ್ತಿದ್ದೆ. ನನಗೆ ಎರಡೂ ನಿಭಾಯಿಸಿದೆ, ಅದು ಬಹಳ ಹೆಮ್ಮೆ ನನಗೆ. ಅವಾಗೆಲ್ಲ ನನ್ನ ಕೈಲಿ ಏನಾಗುತ್ತೋ ಅದು ನೋಡಿನ ಜನರಿಗೆ ಏನು ಸಿಗ್ಬೇಕಾಗಿತ್ತು ಅದನ್ನೆಲ್ಲ ಮಾಡಿದಂತ ಒಂದು ಸಂತೋಷ ನನಗಿದೆ. ನಾನು ಎಲೆಕ್ಷನ್ ನಿಂತಾಗ MP ಪ್ರಕಾಶ್

0: ಅವರು ಹೆಗ್ಡೆಯವ್ರನ್ನ, ಅನಂತನಾಗ್ ಅವ್ರನ್ನ, ಆರತಿ ಅವ್ರನ್ನ ಒಟ್ಟಾರ ಸಲುವಾಗಿ ನಮ್ಮ ಊರಿಗೆ ಕರ್ಕೊಂಡು ಬಂದಿದ್ರು. ಒಬ್ಬ ಕಲಾವಿದೆಯಲ್ಲಿ ನಿಂತಿದ್ದಾರೆ, ಕಲಾವಿದರು ಬಂದ್ರೆ ಅವರಿಗೆ ಹೆಚ್ಚು ಉಪಯೋಗ ಆಗ್ಬಹುದು, ಪ್ರಚಾರ ಆಗ್ಬಹುದು ಅನ್ನೋ ಉದ್ದೇಶದಿಂದ
1: ಇತರ ನಟ ನಟಿಯರನ್ನೆಲ್ಲ ಕರ್ಕೊಂಡು ಬಂದು ಒಂದು ಕ್ಯಾನ್ವಸ್ ಮಾಡೋದು ಒಂದು ವಿಷಯವಾಗಿತ್ತು.
0: ಅದು ನಾನೊಬ್ಬ ಕಲಾವಿದೆ ಅನ್ನೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ನಾನು ಅನಿಸ್ತೇನೆ.
1: ನಿಮ್ಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿ ನೀವು ಆಯ್ಕೆಯಾದ್ರಿ, ಆ ಅವಧಿ ತೃಪ್ತಿಕರವಾಗಿ ಕೆಲಸ ಮಾಡಿದೀನಿ ಅಂತ ಅನಿಸ್ತಾ
0: ಅನಿಸ್ತಾ ಇದೆ. ಅವಾಗ ಸರ್ ಎಂ ಪಿ ಪ್ರಕಾಶ್ ಸರ್ ಅವರು ರಾಜಕೀಯ ಮಂತ್ರಿ ಆಗಿದ್ರು, ಅವಾಗ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿರೋದ್ರಿಂದ ಎರಡು ಪ್ರಶಸ್ತಿ ಸಮಾರಂಭಗಳನ್ನ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡಿದೆ, ಒಂದು ಬಳ್ಳಾರಿಯಲ್ಲಿ ಆಯ್ತು, ಎರಡನೇದನ್ ಬೆಂಗಳೂರಿನಲ್ಲಿ ಮಾಡಿದ್ರು, ಮೂರನೇ ಪ್ರಶಸ್ತಿ ಸಮಾರಂಭ ಕೂಡ ಹಡಗಲಿಯಲ್ಲಿ ಮಾಡಿದ್ವಿ ನಾವು. ಅವರೇ ಮಂತ್ರಿಗಳಾಗಿರೋದ್ರಿಂದ, ನಬಿ ಅವರು ಕೂಡ ಮಂತ್ರಿಗಳಾಗಿದ್ರು, ಇಬ್ಬರು ಮಂತ್ರಿಗಳು ಇರೋದ್ರಿಂದ ನಾನು ಕೆಲಸ ಮಾಡ್ಲಿಕ್ಕೆ ಬಹಳ ಸುಲಭ ಆಯ್ತು ನನಗೆ. ಯಾಕೆಂದ್ರೆ ಅವರು ಅನುಯಾಯಿಗಳು, ಅವರು ಒಂದು ಕೈ ಕೈ ಕೆಲಸ ಮಾಡೋರು ಬಹಳಷ್ಟು ಜನ ಇದ್ರು. ನಾಗರತ್ನಮ್ಮ ಇಲ್ಲಿರ್ತಾರೆ, ಅವ್ರ ಜೊತೆ ನೀವೆಲ್ಲ ಕೆಲಸ ಮಾಡ, ಅಲ್ಲೊಂದು ಸಮಾರಂಭ ಇದೆ, ಇಲ್ಲೇ ಸಮಾರಂಭ ಇದೆ, ಅವ್ರ ಜೊತೆ ಓಡಾಡೋದಷ್ಟೇ ನನ್ನ ಕೆಲಸ ಆಯ್ತು. ನನಗೆ ಹೆಸರು ಬಂತು, ಯಾರು ಮಾಡಿರ್ಲಿಕ್ಕಿಲ್ಲ. ಸದಸ್ಯ ಇರೋದು 3 ವರ್ಷ, ಅದರಲ್ಲಿ 2 ಪ್ರಶಸ್ತಿ ಸಮಾರಂಭಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಮಾಡಿದೆ ಅಂತ ಹೇಳಿದ್ರೆ ನಾನು ಮಾಡಿದಂತ ಹೆಮ್ಮೆ ಅಲ್ಲ. ಇವರೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟರು. ಅವಾಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಕೂಡ ಸಿಜಿಕೆ ಅವರು ಇದ್ರು, ಅವರು ಪ್ರಕಾಶ್ ಸರ್ ಅವರಿಗೆ ಬಹಳ ಅಭಿಮಾನ ಪಟ್ಟಂತವ್ರು ಅವರು. ಹೀಗಾಗಿ ಅವರೆಲ್ಲರೂ ಪ್ರೋತ್ಸಾಹದಿಂದ ನಾನು 2 ಪ್ರಶಸ್ತಿ ಸಮಾರಂಭಗಳು ಮಾಡಿದೆ ಅಂತ ಹೆಮ್ಮೆ ನನಗಿದೆ.
1: ನಿಮಗೆ ಸಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶಸ್ತಿಗಳು, ಬಸವ ಬೆಳಗು ಪ್ರಶಸ್ತಿ ಆಗಿರ್ಬೋದು, ಆಮೇಲೆ ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ, ಕೈಲಾಸಂ ಪ್ರಶಸ್ತಿ, ನಾಡಚೇತನ ಪ್ರಶಸ್ತಿ, ಸಾವಿತ್ರಮ್ಮ ದೇಜೇಗೌಡ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಬಂತು, ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ತಮಗೆ ಬಂತು. ಈ ಪ್ರಶಸ್ತಿಗಳ ಸಂದರ್ಭಗಳು ನಿಮಗೆ ಯಾವ ತರದ ಖುಷಿ ನೀಡಿತು, ಮತ್ತೆ ಜವಾಬ್ದಾರಿ ಹೆಚ್ಚಳ ಮಾಡ್ತಾ ಹೇಗೆ?
0: ತುಂಬಾ ಜವಾಬ್ದಾರಿ ಹೆಚ್ಚಾಗಿದೆ. ಪ್ರಶಸ್ತಿ ಬಂದಾಗ ಸಾಧಾರಣ ಎಲ್ಲರಿಗೂ ಖುಷಿ ಆಗುತ್ತೆ, ಆದ್ರೆ ನಾನು ಯಾವ ಪ್ರಶಸ್ತಿಗಳು ಬರ್ತದೆ ಅಂತೇಳಿ ನಾನು ಅಂದುಕೊಂಡವಳಲ್ಲ, ಅವಾಗ ಹುಡ್ಕೊಂಡು ಬಂದಿದ್ದು. ನಾನು ವಾಲ್ಮೀಕಿ ಪ್ರಶಸ್ತಿ ಕೊಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿರ್ಲಿಲ್ಲ.
1: ಇಲ್ಲ,
0: 2 ಹಿಂದಿನ 2 ಪ್ರಶಸ್ತಿ ಇತ್ತು, ಆದ್ರೆ ಅದಕ್ಕಷ್ಟು ಮಹತ್ವ ಕೊಟ್ಟಿರ್ಲಿಲ್ಲ, ಅದೆಷ್ಟೋ ಕಡಿಮೆ ಹಣ ಕೊಡ್ತಾ ಇದ್ರು. ಅದು ಯಾರಿಗೆ ಕೊಟ್ಟರು ಏನ್ ಕತೆ ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ.
1: ನನಗೆ
0: ವಾಲ್ಮೀಕಿ ಪ್ರಶಸ್ತಿ ಬಂದಾಗ ನನಗೆ 5 ಲಕ್ಷ ರೂಪಾಯಿ ಅಮೌಂಟ್ ಇತ್ತು ಅದಕ್ಕೆ. ಅದನ್ನ ನಾನು ಟಿವಿಯಲ್ಲಿ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ, ನನಗೆ 5 ಲಕ್ಷ ಕೊಡ್ತಾರ, ಹಿರಿಯಂತ ಪ್ರಶಸ್ತಿ ನನಗೆ ಗೊತ್ತೇ ಇಲ್ಲ. ಯಾರು ಸುಮ್ನೆ ಸಮಾಜ ಕಲ್ಯಾಣ ಇಲಾಖೆಯವರು ನಿನ್ನೆ ಎಂಟ್ರಿ ಮಾಡಿ ಹೋಗಿದ್ರು, ಯಾರು ಕೇಳಿರ್ತಾರೆ ಕೊಟ್ಟಿರ್ತಾರೆ, ಅದಕ್ಕೆ ಲಕ್ಷಣ ಇರ್ಲಿಲ್ಲ. ಏನಾವತ್ತೆ ಎಷ್ಟು ಫೋನ್ಗಳು, ಎಷ್ಟು ಪತ್ರಕರ್ತರು, ಮೀಡಿಯಾದವ್ರು ಬಂದಾಗ ಆಸ್ತಿಗಾಗ್ಬಿಡ್ತು ನನಗೆ. ನನಗೆ ಅಳೋದ್ ಬಿಟ್ರೆ ಅವತ್ತು ಬೇರೆ ಏನು ಮಾತಾಡಕ್ಕಾಗಲ, ಅಷ್ಟು ನನಗೆ ಭಾವ ಪರವಶಲಾಗ್ಬಿಟ್ಟಿದೆ. ಬಹಳ ಜವಾಬ್ದಾರಿ ಕೊಟ್ಟಿದೆ, ನಮ್ಮ ಬದುಕನ್ನು ರೂಪಿಸ್ಲಿಕ್ಕೆ ವಾಲ್ಮೀಕಿ ಪ್ರಶಸ್ತಿ ಒಂದು ಬಹಳ ಒಳ್ಳೆಯ ಅನುಕೂಲ ಆಯ್ತು. ಯಾಕಂದ್ರೆ ಎಲ್ಲ ಮಾಡಿ ನಾನು ಬರಿಗೈ ಆಗ್ಬಿಟ್ಟಿದ್ದೆ. ಬದುಕು ಹೆಂಗಪ್ಪ ಅಂತ ಅಂದಾಗ ಒಂದು 5 ಲಕ್ಷ ನನಗೆ ಕೊಟ್ಟರು. ನನಗೆ ಇರ್ಲಿಕ್ಕೆ ನೆರಳು ಕೂಡ ಇರಲಿಲ್ಲ, ಅಪ್ಪ ಮಾಡಿದ ಮನೆ ಎಲ್ಲ ಬಿದ್ದೋಗಿತ್ತು, ಮನೆ ಮಾಡಿಕೊಂಡೆ, ಮತ್ತೆ ಅಕ್ಕ ತಂಗಿಯರು ಬಂದು ಹೋಗ್ಲಿಕ್ಕೆ ಒಂದು ನೆರಳು ಮಾಡಿಕೊಂಡೆ. ಅಲ್ಲಿಂದ ನನಗೆ ಬದುಕಲಿಕ್ಕೆ ದೊಡ್ಡ ದಾರಿ ಆಗಿದ್ದು ವಾಲ್ಮೀಕಿ ಪ್ರಶಸ್ತಿ ನನಗೆ.
1: ಅಮ್ಮ, ಈಗಿನ ರಂಗಭೂಮಿಯಲ್ಲಿ ಹೆಣ್ಣು ಮಕ್ಕಳ ಪ್ರವೇಶ ಹೇಗಿದೆ, ಮತ್ತು ಈ ಹೊಸ ತಲೆಮಾರಿನ ಇವರು ರಂಗಭೂಮಿಯಲ್ಲಿ ಯಾವ ರೀತಿ ತೊಡಕೊಂಡಿದ್ದಾರೆ, ಇದರ ದಿಕ್ಕು ಹೇಗೆ ಸಾಗ್ತಾ ಇದೆ?
0: ರಂಗಭೂಮಿ ಯಾವತ್ತೂ ನಿರಂತರವಾಗಿದೆ, ಅದಕ್ಕೆ ಯಾವತ್ತೂ ಕೊರತೆ ಆಗಿಲ್ಲ. ಏನ್ ಸ್ವಲ್ಪ ಏಳು ಬೀಳುಗಳು ಕಂಡಿರ್ಬೋದು, ಅದನ್ ಬಿಟ್ರೆ ಎಲ್ಲಿವರೆಗೆ ಮನುಷ್ಯ ಜಾತಿ ಇರುತ್ತೋ ಅಲ್ಲಿವರೆಗೂ ಕೂಡ ರಂಗಭೂಮಿ ಇರುತ್ತೆ ಅಂತ ವಿಶ್ವಾಸ ನನಗಿದೆ. ಯಾಕೆಂದ್ರೆ ಮರೇಮನಹಳ್ಳಿಯಲ್ಲಿ ಒಂದು ಯುವ ಪೀಳಿಗೆ ಪಡೆಯೇ ಇದೆ. ಇವಾಗ ಮರೇಮನಹಳ್ಳಿಗೆ ಒಂದು ಹೆಸರಿದೆ, ನಾವೆಲ್ಲ ಗ್ರಾಮೀಣ ರಂಗಭೂಮಿ, ವೃತ್ತಿ ರಂಗಭೂಮಿ ಇದೆಲ್ಲ ಮಾಡದಂತವ್ರು ಇವಾಗ ಸಾಣೆಹಳ್ಳಿ, ನೀನಾಸಮ್ಮು, ಆಮೇಲೆ ಸಿದ್ದಾಪುರ ಇಂಥವೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದವರು ಅದ್ಭುತ ಕಲರ್ ಆಗಿದ್ದಾವೆ. ನಾನು ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡೆ ಎಲ್ಲ ನಾಟಕ ಮಾಡ್ತಿದ್ದೆ. ಇವತ್ತ ಮಕ್ಕಳು ಒಳ್ಳೊಳ್ಳೆ ನಿರ್ದೇಶಕರಾಗಿದ್ದಾರೆ, ಒಳ್ಳೊಳ್ಳೆ ನಟರಾಗಿದ್ದಾರೆ, ಕರ್ನಾಟಕದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಬೀದರು, ಎಲ್ಲಿ ಬೆಂಗಳೂರು, ಮೈಸೂರು, ಎಲ್ಲ ಕಡೆ ಹುಡುಗರು ನಮ್ಮ ಹುಡುಗರು ಮರೇಮನಹಳ್ಳಿಯವರು ಇದ್ದಾರೆ. ಅವ್ರು ನೋಡಿದ್ಕೊಳ್ಳ ಆಶ್ಚರ್ಯ ಆಗುತ್ತೆ ನನಗಪ್ಪ, ನಮ್ ಅಲ್ಲೋ ನೀನ್ ನಮ್ ನಾಟದಲ್ಲಿ ಪಾತ್ರ ಮಾಡಿ ಹೌದಮ್ಮ, ಅವಾಗ ನಿಮ್ ಜೊತೆಗಿದ್ವಿ, ಅರೇ ನನ್ನ ಇಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ, ಮತ್ತೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಅದ್ಭುತ, ಅವರಿಗೆ ಸಹಕಾರ ಬೇಕು, ವೇದಿಕೆಗಳು ಬೇಕು, ದುಡಿಯಕ್ಕೆ ಅವಕಾಶ ಬೇಕು. ಬಹಳ ಅತಂತ್ರ ಆಗಿದೆ ಕೊರೋನಾ ಬಂದಾಗಲಿದ್ದಂತೆ ಕಲಾವಿದರ ಬದು ಬಹಳ ಅತಂತ್ರ ಆಗಿದೆ. ನಮ್ಮ ಮಕ್ಕಳಂತ ಹೇಳಿದ್ವಲ್ಲ, ಊರ್ನಲ್ಲೇ ಏನು ರಂಗಭೂಮಿ ಕೆಲಸ ಮಾಡ್ಬೇಕಂತ ಬಂದ್ರು ಮರೇಮನಹಳ್ಳಿಗೆ, ಅಲ್ಲಿ ಏನು ಮಾಡಿಕ್ ಆಗ್ಲಿಲ್ಲ. ಪಾಪ ಅವು ಕೂಲಿ ಮಾಡಿದ್ವು, ತರಕಾರಿ ಮಾರಿದ್ವು, ಹಣ್ಣು ಮಾರಿದ್ವು, ಎಲ್ಲಿ ಕೆಲಸ ಸಿಗುತ್ತೆ ಅಂತ ಅಲ್ಲಿ ಹೋದ್ರು. ಅವ್ರು ನೋಡಿ ಅಳು ಬರ್ತಿತ್ತು ನಮಗೆ. ಒಂದು ನಾಟಕ ಮಾಡಿದ್ರೆ ಒಂದು 6 ಮಂದಿ ಬದುಕ್ತೀವಿ ಅದರಲ್ಲಿ. ಇವರೆಲ್ಲರೂ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿಲ್ಲಪ್ಪ, ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಹಣದಿಂದ ಸದೃಢ ಆಗ್ಲಿಲ್ಲ, ನಾವು ನಮ್ಮ ಬದುಕಿಗೆ ಆಗೋಗ್ಬಿಡ್ತದ್ದು. ಹೀಗಾಗಿ

0: ನಮ್ಮ ಮಕ್ಕಳೆಲ್ಲ ಅದ್ಭುತವಾಗಿ ಮಾಡ್ತಾರೆ, ಒಳ್ಳೆ ಭವಿಷ್ಯ ಇದೆ. ನಾವೇನು ಹುಟ್ಟಾಕಿದಂತ ರಂಗಭೂಮಿ ಬೆಳೆಸ್ಕೊಂತ ಬಂದಿದ್ದೀವಿ, ಮುಂದೆ ಆ ಮಕ್ಕಳು ಎಳ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನನಗಿದೆ.
1: ಇಡೀ ಸುದೀರ್ಘ ಬದುಕನ್ನ, ನಿಮ್ಮ ಬದುಕನ್ನ ರಂಗಭೂಮಿಗೆ ತ್ಯಾಗ ಮಾಡಿದಿರಿ. ಈಗ ನಿಮಗೆ ಬರ್ತಾ ಇರತಕ್ಕಂತಹ ಸರ್ಕಾರದ ಮಹಾಶಾಸನಗಳಾಗಿರ್ಲಿ ಏನೇ ಆಗಿರ್ಲಿ, ಇದು ನಿಮ್ಗೆ ಆಸರೆ ಆಗಿದೆಯಾ ಅಥವಾ ಕೊರತೆ ಆಗ್ತಿದೆಯಾ? ನಿಮ್ಮ ಹಾಗೆ ನಿಮ್ಮ ವಯಸ್ಸಿನ, ನಿಮಗಿಂತಲೂ ಹಿರಿಯ ವಯಸ್ಸಿನ ಕಲಾವಿದರು ಇವತ್ತು ಬದುಕ್ತಾ ಇದ್ದಾರೆ, ಅವರಿಗೆ ಈ ಮಹಾಶಾಸನಗಳು, ಅದು ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು, ಸರಿಯಾಗಿ ದಕ್ತಾ ಇದೇನಾ?
0: ಕೊಡ್ತಾ ಇದಾರೆ. ಇವರು 2000 ರೂಪಾಯಿ ಕೊಡ್ತಾ ಇದಾರೆ ಕಲಾವಿದರಿಗೆ. ಆದ್ರೆ ಅವರು ಕೊಡಂತದ್ದು ಅದು ಎಷ್ಟೇ ಕೊಡ್ಲಿ, ಟೈಮ್ ಸರಿ ಬಂದ್ಬಿಟ್ಟು ಅವ್ರು ಗಂಜಿ ಕುಡ್ದಾದ್ರು ಬದುಕ್ತಿವಿ ಅಂತ. 2000 ರೂಪಾಯಿ ಯಾತಕ್ಕೂ ಸಾಲೋದಿಲ್ಲ. ಕೇಂದ್ರ ಸರ್ಕಾರ 4000 ರೂಪಾಯಿ ಕೊಡತ್ತೆ, ಅದು ಎಲ್ಲರಿಗೂ ಸಿಗೋದಿಲ್ಲ. ಅವ್ರು ಕೊಡೋದು ಬೇಡ, ಇವರೇ ನಮ್ಮ ಸರ್ಕಾರದವರೆ ಒಂದು 4000 ಅಥವಾ 5000 ಮಾಡಿಬಿಟ್ರೆ, ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ಯಾರು ಮುಂದೆ ನಮ್ಮನ್ನು ಕೈ ಹಿಡಿಯೋದಿಲ್ಲ. ಚಿಕ್ಕವರಿದ್ದಾಗ ಅವ್ರು ಬೆಳೆಸಿರ್ಬೋದು ಮಕ್ಕಳು, ಅವ್ರ ಮಕ್ಕಳು ದೊಡ್ಡವರಾದ್ಮೇಲೆ ನಾವ್ ಯಾಂತ ಕೂಡ ನೆನಪು ಉಳಿಯೋದಿಲ್ಲ ಮಕ್ಕಳಿಗೆ. ತಂದೆ ತಾಯಿ ನೋಡ್ಬೇಕನ್ನೋದು ಅವ್ರಿಗೆ ಕಲ್ಪನೆ ಇರೋದಿಲ್ಲ. ಎಷ್ಟೋ ಜನ ನಾನು 20-25 ಜನ ರಂಗಭೂಮಿಗೆ ಬಂದಿದ್ರಲ್ಲ, ಅವರೆಲ್ಲ ಬದುಕ್ತಿರೋದು ಪೆನ್ಷನ್ ನಿಂದನೆ. ಆದ್ರೆ ಈಗ ನಮ್ಮ ಕಾರ್ಯಕ್ರಮ ಕೇಳ್ತಿದ್ರಲ್ಲ, ಅವ್ರು ಕೇಳ್ಕೊಡ್ತೀನಿ. ತಂದೆ ತಾಯಿಗಳು ಮಾತ್ರ ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಅವ್ರು ಬೆಳೆದು ದೊಡ್ಡವರಾಗಿರ್ಬೇಕು, ದುಡಿತಿರ್ಬೋದು, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋದ್ರೆ, ಆದ್ರೆ ತಂದೆ ತಾಯಿನೇ ನಿರ್ಲಕ್ಷ್ಯ ಮಾಡಿದ್ರೆ ಹೆಂಗೆ? ಮುಂದೆ ನಿಮಗೆ ಬುತ್ತಿ ಕಟ್ಟಿಟ್ಟಿದ್ದು ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಮಕ್ಕಳು ನಮ್ಮ ಸರಿ ನೋಡ್ಕೊಂಡೆ, ನಿಮ್ಮ ಮಕ್ಕಳು ಅವ್ರ ಸರಿ ನೋಡ್ಕೋತಾರೆ. ಯಾವುದೇ ರೀತಿಯಿಂದಲೇ ನೀವು ಅದನ್ನ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನಾನು ಮಕ್ಕಳಿಗೆ ಅದೇ ಹೇಳ್ತೀನಿ, ಅವ್ರಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು. ನಾವೇ ಕಲಿಸಿದ್ರು ಕೂಡ ಅವ್ರು ಬಂದ ನಂತರ ಅವ್ರ ಬದುಕು ನಾವು ಯಾಕೆ ಓದ್, ಈಗ ರೈತರ ಮಕ್ಕಳು ಅವ್ರ ಮನೆಗಿದ್ದುಕೊಂಡು ಅವ್ರ ತಂದೆ ತಾಯಿನ ಜೋಪಾನ ಮಾಡ್ತಾರೆ. ಹಂಗ ನಮ್ಮ ಮಕ್ಕಳು ಓದಿಸೇ ತಪ್ಪು ಮಾಡಿದ್ವಿ ಏನನ್ನೋ ತಪ್ಪು ಕಲ್ಪನೆ ತಂದೆ ತಾಯಿಗೆ ಬರ್ತಾ ಇದ್ದಾನೆ. ಓದೋದೇ ಬೇಡಪ್ಪ, ಮಕ್ಕಳು ನಮ್ಮ ಕಣ್ಣೆದುರಿಗಿದ್ರೆ ನಮ್ಗೆ ದುಡ್ದಾಗ್ತಾರೆ ಅನ್ನೋದು ಆ ಕಲ್ಪನೆ ಯಾರಿಗೂ ಬರಬಾರ್ದು. ಓದಿದ್ರು ಕೂಡ ಮಕ್ಕಳಿಗೆ ತಂದೆ ತಾಯಿನ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾತಂದ್ ಹೇಳಕತ್ತೀನಿ.
1: ಒಳ್ಳೇದು. ತಮ್ಮ ಬದುಕಿನ, ಅದರಲ್ಲೂ ವಿಶೇಷವಾಗಿ ವೃತ್ತಿ ರಂಗಭೂಮಿಯ ಕಲಾವಿದೆಯಾಗಿ ತಮ್ಮ ಬದುಕಿನ ಪಯಣದ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಮರಿಯಮ್ಮನಹಳ್ಳಿಯ ಮಹಾ ವೃತ್ತಿ ರಂಗ ಕಲಾವಿದರ ಸಂಘದ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ರಂಗ ಕಲಾವಿದೆ ಡಾಕ್ಟರ್ ಕೆ ನಾಗರತ್ನಮ್ಮ ಅವರು. ಇದುವರೆಗೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಹಾಗೂ ಸಟಕಿ ಮರಿಯಮ್ಮನಹಳ್ಳಿಯ ಡಾ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅಕ್ಕ ನೋಡು, ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
1: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆಕೆ ಹೇಳುತ್ತೆ.
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಕೆಳಗರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 88, 2237049 99. ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
6: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
7: ಪಿಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಹೊಸ ಕೃಷಿಕನ ಪರಿಚಯ ಮಾಡಿಸು.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ ರಾಗಿ ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಮನೋರೋಗ ತಜ್ಞರಾದ ಡಾಕ್ಟರ್ ಶಮಾ ಬಿ ಆರ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ.
1: ನಾವು ಈ ಮಾದಕ ವಸ್ತುಗಳ ಬಗ್ಗೆ ಸಾಕಷ್ಟು ಕೇಳ್ತಾ ಇರ್ತೀವಿ, ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಬೇರೆ ಬೇರೆ ಯಾವ್ಯಾವ ರೀತಿಯಾದಂತಹ ಮಾದಕ ವಸ್ತುಗಳ ಸೇವನೆಯನ್ನು ಮಾಡ್ತಿರ್ತಾರೆ, ಆಮೇಲೆ ಅದರಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ, ಮತ್ತು ಅದೊಂದು ಸಾಮಾಜಿಕ ಪಿಡುಗು, ಅನೇಕರು ಅದಕ್ಕೆ ಬಲಿಯಾಗಿರ್ತಾರೆ, ಅದರಿಂದ ಹೊರಗೆ ಬರಲಿಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ ಅಂತೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಈ ಮಾನಸಿಕ ಒಂದು ಸಮಸ್ಯೆ ಹೆಂಗಿರುತ್ತೆ ಅಂದ್ರೆ ಅದು ಮಾದಕ ವಸ್ತುಗಳ ಸೇವನೆಯಿಂದ ಉದ್ಭವ ಆಗಿರಬಹುದು, ಅದು ಆಗತ್ತಾ ಅಂತ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಮಾನಸಿಕವಾಗಿ ಅವನು ಹೇಗೆ ಆಘಾತಕ್ಕೊಳಗಾಗ್ತಾನೆ, ಅದು ಇತರರಿಗೆ ಏನು ಸಮಸ್ಯೆ ಆಗತ್ತೆ ಅಂತ ನೋಡಬೇಕಾಗಿದೆ. ಒಂದು ಮಾದಕ ವಸ್ತು ಸೇವನೆಯಿಂದ ಆಗುವಂತಹ ಪರಿಣಾಮ ಒಂದಾದ್ರೆ ಅವನ ಮನೋರೋಗಿಯಾಗಿ ಇದ್ಕೊಂಡು ಮತ್ತೆ ಇನ್ನೊಂದು ಸಮಸ್ಯೆ ಮಾಡ್ತಾನೆ ಅಂತ. ಈ ಮಾದಕ ವಸ್ತುಗಳ ಸೇವನೆ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಹೇಳಿ.
2: ಖಂಡಿತ ಸರ್. ಈಗ ಮಾದಕ ವಸ್ತುಗಳು ಅನ್ನೋದು ಏನೇನು ಅನ್ನೋದು ನಾವು ಮೊದಲು ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಕೆಲವರಿಗೆ ಮಾದಕ ವಸ್ತುಗಳು ಅಂದ್ರೆ ಬರೀ ಡ್ರಗ್ಸ್ ಅನ್ನೋದು ಒಂದು ಪರಿಕಲ್ಪನೆ ಇದೆ. ಆದ್ರೆ ಈ ಮಾದಕ ವಸ್ತುಗಳ ಒಂದು ಪಟ್ಟಿಯಲ್ಲಿ ಮೊದಲನೇದಾಗಿ ಬರೋದು ತಂಬಾಕು ಮತ್ತು ಅದರ ಉತ್ಪನ್ನಗಳು. ಅಂದ್ರೆ ನೀವು ಬೀಡಿ, ಸಿಗರೇಟು, ಗುಟ್ಕಾ ಇಂತ ಏನು ಸೇರ್ತೀರಾ, ಹೊಗೆ ಕಡ್ಡಿ ಅಂತ ಹಳ್ಳಿಗಳಲ್ಲಿ ಏನು ಸೇರ್ತಾರೆ, ಅದು ಒಂದು. ಎರಡನೇದು ಆಲ್ಕೋಹಾಲ್, ಮೂರನೇದು ಈ ಗಾಂಜಾ, ಗಾಂಜಾದ ವಿವಿಧ ಪ್ರಕಾರಗಳು. ಆಮೇಲೆ ಓಪಿಯಾಯ್ಡ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನಿಮ್ಮ ಈ ಕಾಫ್ ಸಿರಪ್, ಈ ಮಾತ್ರೆಗಳು, ಇಂಜೆಕ್ಷನ್ಗಳು ಬರುತ್ತೆ. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಇದು ಅತೀವವಾಗಿ ನೋವಿದ್ದ ಪಕ್ಷದಲ್ಲಿ ನಾವು ಬಳಸೋ ಒಂದು ಚಿಕಿತ್ಸೆ, ಇದು
1: ಚಿಕಿತ್ಸೆ, ಒಂದು ಔಷಧ.
2: ಹೌದು.

0: ಆದರೆ ಇದರದೇ ಆದ ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಜನ ನೋವಿಗೆ ಅಂತ ತಗೊಂಡಾಗ್ಲೂ ಕೂಡ ಅದಕ್ಕೆ ಒಂದು ಅವಲಂಬಿತರಾಗ್ತಾರೆ, ಅಡಿಕ್ಟ್ ಆಗ್ತಾರೆ, ಅಥವಾ ಅದ್ರ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ಗೋಸ್ಕರ ಅವ್ರು ಬಳಸಿದಾಗ್ಲೂ ಕೂಡ ಸಹ ಅವರು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಗಾಂಜಾ, ನಿಮ್ಮ ಓಪಿಯಾಯ್ಡ್ಸ್, ಆನಂತರ ಕೊಕೇನ್ ಅಂತ ನಾವೇನ್ ಹೇಳ್ತೀವಿ ಅದು ಹೌದು. ಆಮೇಲೆ ಸ್ಟಿಮ್ಯುಲೆಂಟ್ಸ್ ಅಂದ್ರೆ ಉತ್ತೇಜಕಗಳು ಅಂತ ಹೇಳ್ತೀವಿ. ತುಂಬಾ ಯಾವ್ದೋ ಒಂದು ವಿಚಾರದಲ್ಲಿ ತುಂಬಾ ಡಲ್ ಇರ್ತೀರಾ ಅಥವಾ ಖಿನ್ನತೆಯಲ್ಲಿ ಇರ್ತೀರಾ, ಯಾವ್ದೋ ಒಂದು ಮಾನಸಿಕ ತೊಳಲಾಟದಲ್ಲಿ ಇರ್ತೀರಾ, ನಿಮಗೆ ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ಅಂದಾಗ ನಿಮ್ಮನ್ನ ಚೇತರಿಸ್ಕೊಳ್ಳಕ್ಕೆ, ನಿಮ್ಮನ್ನ ಉತ್ತೇಜನಗೊಳಿಸ್ಲಿಕ್ಕೆ, ನಿಮ್ಮಿಂದ ಒಂದ್ ಯಾವ್ದೋ ಒಂದು ಕೆಲಸ ಆಗ್ಲಿಕ್ಕೆ ಅಂತ ಈ ಒಂದು ತರದ ಡ್ರಗ್ಸ್ ನ ತಗೊಳ್ತಾರೆ. ಅದರಲ್ಲಿ MDMA, LSD ಆ ತರದವು ಬರ್ತವೆ.
1: ಓಹೋ, ಈಗ ಒಂದು ಸಿಗರೇಟ್ ಸೇದಿ ಮುಂದೆ ಕೆಲಸಕ್ಕೆ ಹೋಗ್ತಾರೆ ಅವರು ಅಂತ ಅಂತಾರೆ, ಅದು ಧೂಮ್ರಪಾನ ಕ್ಯಾಟಗರಿಲಿ ಬಂತು. ಮದ್ಯಪಾನ ಅಂತಂದಾಗ ಕೆಲವೊಬ್ರು ಒಂದಿಷ್ಟು ಒಂದು ಪೆಗ್ ಹಾಕೊಂಡು ಕೆಲಸ ಮಾಡೋದು, ನಟನೆ ಮಾಡೋದು, ಇವೆಲ್ಲ ನೋಡ್ತಿರ್ತೀವಿ. ಹಾ,
0: ಅದೆಲ್ಲ ಏನಕ್ಕೆ ಅಂತಂದ್ರೆ ಕೊನೆಗೆ ಅಂದ್ರೆ ಎಂಡ್ ಆಗಿ ಕೊನೆಯದಾಗಿ ಅದು ಯಾವ ಒಂದು ಅಂಗದ ಮೇಲೆ ಕೆಲಸ ಮಾಡ್ತವೆ ಅಂತಂದ್ರೆ ನಮ್ಮ ಮೆದುಳು, ನಮ್ಮ ಮನಸ್ಸು. ಈ ಯಾಕೆ ಇದನ್ನ ಮಾದಕ ವಸ್ತುಗಳು ಅಂತ ನಾವು ಹೇಳ್ತೀವಿ ಅಂತಂದ್ರೆ ಅದು ಕೊನೆಯದಾಗಿ ಮೆದುಳು ಮೇಲೆ ಕೆಲಸ ಮಾಡುತ್ತೆ. ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ರಾಸಾಯನಿಕಗಳ ಮುಖಾಂತರ ನಮ್ಮ ಮೆದುಳಿನಲ್ಲಿ ನರ ಸಂವಾಹಕಗಳು ಅಂತ ನಾವೇನ್ ಹೇಳ್ತೀವಿ, ನ್ಯೂರೋ ಟ್ರಾನ್ಸ್ಮಿಟರ್ಸ್, ಬೇರೆ ಬೇರೆ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮೇಲೆ ಇವು ಪರಿಣಾಮ ಬೀರಿ ನಮ್ಮ ಮೆದುಳು ಮೇಲೆ ಇದು ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನ ನಾವು ಮಾದಕ ವಸ್ತುಗಳು ಅಂತ ಹೇಳ್ತೇವೆ. ಇದ್ರ ಜೊತೆಗೆ ಇನ್ಹೇಲೆಂಟ್ಸ್ ಅಂದ್ರೆ ಈ ನಿಮ್ಮ ಗಮ್ಮು, ನಿಮ್ಮ ವೈಟ್ನರು, ಈ ಪೆಟ್ರೋಲು, ಅದನ್ನು ಕೂಡ ಕೆಲವರು ಅವರ ಅದ್ರ ವಾಸನೆಯನ್ನು ತುಂಬಾ ಇಷ್ಟಪಡ್ತಾರೆ ಅಥವಾ ಅದನ್ನ ಹಿಡ್ಕೊಂಡು ಅದನ್ನ ಅಡಿಕ್ಟ್ ಆಗ್ತಾರೆ. ಹಾಗಾಗಿ ಅದು ಕೂಡ ಒಂದ್ ಕ್ಯಾಟಗರಿಗೆ. ಕೊನೆಯದಾಗಿ ಕಾಫಿನೂ ಈ ಕ್ಯಾಟಗರಿಗೆ ಸೇರುತ್ತೆ. ಯಾಕಂದ್ರೆ ಕೆಲವರು ದಿನಕ್ಕೆ ಒಂದ್ 10-15 glass ಕಪ್ ಕಾಫಿ ಕುಡಿತಾರೆ, ಅವ್ರಿಗೆ ಅವತ್ತು ಒಂದೆರಡು ಕಪ್ ಮಾತ್ರ ಕುಡಿದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಾಫಿಯಲ್ಲಿ ಉಪಯೋಗ ದುರುಪಯೋಗ ತರದ ಲೆಕ್ಕದಲ್ಲಿ ಬರುತ್ತೆ.
1: ಈಗ ಟೀ ನವರು ನಾವು ಸುರಕ್ಷಿತರು ಅಂತ ಅನ್ಕೋಬಾರ್ದು,
0: ಅಂದ್ರೆ ಅದ್ ಕೆಫೀನ್ ಅಂದ್ರೆ ಅಲ್ಲೇ
1: ಬರುತ್ತೆ.
0: ಕೆಫೀನ್ ಪ್ರಾಡಕ್ಟ್ಸ್ ಅಂತ ನಾವ್ ಹೇಳ್ತೇವೆ, ಅದರಲ್ಲಿ ಕಾಫಿ ಮತ್ತೆ ಟೀ ಎರಡು ಬರುತ್ತೆ. ಆದ್ರೆ ನಾವು ಮಾದಕ ವಸ್ತುಗಳು ಅಥವಾ ಯಾವುದೇ ಒಂದು ತರಹದ ಸಬ್ಸ್ಟೆನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು ಅಂದ್ರೆ ಮೊದಲು ಅದನ್ನ 3 ಕ್ಯಾಟಗರಿಲಿ ನಾವು ಅದನ್ನ ವಿಂಗಡಿಸ್ತೀವಿ. ಕೆಲವರು ಅದ್ರ ಉಪಯೋಗ ಮಾತ್ರ ಮಾಡ್ತಾರೆ, ಅಂದ್ರೆ ಯಾವಾಗ್ಲೋ ಒಂದ್ಸಲ, ಅಂದ್ರೆ ಸೋಷಿಯಲ್ ಡ್ರಿಂಕಿಂಗ್ ತರ, ಎಲ್ಲೋ ಒಂದೆಡ್ದಾಗ ಒಂದೆರಡು ಸಿಗರೇಟು ಸುಮ್ನೆ ಒಂದ್ ಸೇದೋದು ಆತರ, ಅಥವಾ ಇಲ್ಲ ಯಾವ್ದೋ ಪಾರ್ಟಿಗೆ ಹೋದಾಗ ಸುಮ್ನೆ ಒಂದೆರಡು ತಗೊಳ್ಳೋದು ಆ ತರದಲ್ಲಿ ಇರುತ್ತವೆ. ಅದು ಕೇವಲ ಉಪಯೋಗ. ದುರುಪಯೋಗ ಅಂದ್ರೆ ನಿಮ್ಗೆ ಅದರ ಪ್ರಮಾಣ ಜಾಸ್ತಿ
1: ಆಗಿದೆ.
0: ಅದು ಇದು ಮಧ್ಯದಲ್ಲಿ ಬರುತ್ತೆ. ಇದು ನಿಮಗೆ ಇದ್ರ ಮೇಲೆ ಅವಲಂಬಿತರಾಗಿರೋದಿಲ್ಲ, ಆದ್ರೆ ನಿಮ್ಮ ಪ್ರಮಾಣ ಉಪಯೋಗಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ನಾವ್ ಇದನ್ನ ದುರುಪಯೋಗ ಅಬ್ಯೂಸ್ ಅಂತ ನಾವೇನ್ ಹೇಳ್ತೀವಿ.
1: ಡ್ರಗ್ ಅಬ್ಯೂಸ್ ಅಂತ ಹೇಳಿ ಅವಾಗ
0: ಡಿಪೆಂಡೆನ್ಸ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಜನಸಾಮಾನ್ಯ ಅಡಿಕ್ಷನ್ ಅಂತ ನಾವೇನ್ ಹೇಳ್ತೀವಲ್ಲ ಅದು ಡಿಪೆಂಡೆನ್ಸ್. ಅಂದ್ರೆ ನೀವು ಪೂರ್ಣವಾಗಿ ಅದರ ಮೇಲೆ ಅವಲಂಬಿತರಾಗಿರ್ತೀರ. ನೀವು ಎದ್ದು ಕೆಲಸ ಮಾಡ್ಲಿಕ್ಕೆ, ನಿಮ್ಗೆ ನಿದ್ದೆ ಮಾಡ್ಲಿಕ್ಕೂ ಸಹ ನೀವು ಇದು ಯಾವುದೇ ಒಂದು ಮಾದಕ ವಸ್ತುಗಳ ನಿಮ್ಮ ಮೇಲೆ ನೀವು ಅವಲಂಬಿತರಾಗಿರ್ತೀರ. ಈಗ ನಿದ್ದೆ ಮಾಡ್ಬೇಕು ಅಥವಾ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಒಂದ್ 2-3 ಸಿಗರೇಟ್ ಸೇದಿದ್ರೆ ಮಾತ್ರ ಅವ್ರಿಗೆ ಆಗುತ್ತೆ. ಕೆಲಸ ಮಾಡ್ಬೇಕು ಅಥವಾ ನಿದ್ದೆ ಮಾಡ್ಬೇಕು ಅಂತಂದಾಗ ಮಾತ್ರ ಅವರು ಮದ್ಯಪಾನ ಮಾಡ್ಬೇಕು, ಯಾವ್ದೋ ಒಂದ್ ಕೆಲಸ ಪೂರ್ಣ ಮಾಡ್ಬೇಕು, ಓದ್ಬೇಕು ಮಾಡ್ಬೇಕು ಅಂತಾಗ್ಲೂ ಕೂಡ ನೀವು ಸ್ಟಿಮ್ಯುಲೆಂಟ್ಸ್ ತಗೊಳ್ತೀರಾ. ಸೊ ಈ ತರದ ಒಂದು ನಮ್ಮ ಒಂದು ದಿನನಿತ್ಯದ ನಾವೊಂದು ಕಾರ್ಯಗಳನ್ನ ಮಾಡ್ಲಿಕ್ಕೋಸ್ಕರ ನಾವು ಯಾವಾಗ ನಾವು ಯಾವ್ದೇ ಒಂದು ಪದಾರ್ಥದ ಮೇಲೆ ನಾವು ಅವಲಂಬಿತರಾದಾಗ ಅದು ದುರುಪಯೋಗ ಅವಲಂಬಿತವಾಗಿ
1: ಮಾದಕ ಚಟಕ್ಕೆ ದಾಸರಾಗಿದ್ದಾರೆ ಅಂತ ಹೇಳ್ತೀವಿ ನಾವು. ಸೊ ಅದು ಅದು ಇಲ್ಲೇ ನಡೆಯಲ್ಲ ಅಂತ ಇಂಥವ್ರನ್ನ ನಾವು ಹೊರಗಡೆ ತರಬೇಕು ಅಂತಂದ್ರೆ, ಮುಖ್ಯವಾಹಿನಿಗೆ ಸೇರಿಸ್ಕೋಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಆವಾಗ ಅನೇಕ ಪ್ರಯೋಗಗಳು ಪ್ರಯತ್ನಗಳು, ಅವರಿಗೆ ಅನೇಕ ಶಿಬಿರಗಳನ್ನು ಮಾಡೋದಾಗ್ಲಿ, ಅವರಿಗೆ ಒಂದು ಏನೋ ಬೇರೆ ಬೇರೆ ಥೆರಪಿಗಳ ಮೂಲಕವಾಗಿ ನೀವು ಹೊರಗೆ ತರ್ತೀರ. ಆದ್ರೆ ಈ ಸೇವನೆಗಳಿಂದ ಅವನು ಮನೋರೋಗಿ ಆಗ್ತಾನ ಮುಂದಿನ ಹಂತ, ಅದ್ರ ಬಗ್ಗೆ ನೋಡ್ಬೇಕು ನಾವು ಏನೀಗ.
0: ಹೌದು, ಇದರಲ್ಲಿ ಹಾಗೆ ನಾವು ಮತ್ತೆ 2 ತರದ ವಿವಿಧ ಪ್ರಕರಣಗಳನ್ನು ನೋಡ್ಬೇಕಾಗುತ್ತೆ. ಏನು ಅಂತಂದ್ರೆ ಕೆಲವು ಸಲ ಅವರಿಗೆ ಯಾವುದೋ ಒಂದು ಮಾನಸಿಕ ಅಸ್ವಸ್ಥತೆ ಇರುತ್ತೆ, ಆದ್ರೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಯಿಂದ ಅಥವಾ ಸರಿಯಾದ ಸ್ಥಳದಿಂದ ಅವರು ಅದಕ್ಕೆ ಚಿಕಿತ್ಸೆ ತಗೊಳ್ಳದೇ ಇದ್ದಾಗ ಈ ರೀತಿ ಅಂದ್ರೆ ಈ ಹೆಚ್ಚಾಗಿ ತರುಣಾವಸ್ಥೆಯಲ್ಲಿ ಮತ್ತು 20-25 ಕಂಡುಬರೋ ಯಂಗ್ಸ್ಟರ್ಸ್ ಅಲ್ಲಿ ನಾವೇನ್ ನೋಡ್ತೀವಿ ಅವರಲ್ಲಿ ಈ ಡ್ರಗ್ಸ್ ಅಲ್ಲಿ ಅದರಿಂದ ನಿಮ್ಗೆ ಈಸಿ ಆಗುತ್ತೆ, ಅಂದ್ರೆ ನೀವು ಬೇಜಾರಿಂದ ಹೊರಗಡೆ ಬರ್ತೀರಾ, ನಿಮ್ಗೆ ಖುಷಿ ಕೊಡುತ್ತೆ ಅಂತ ಅನ್ಬಿಟ್ಟಾಗ

0: ಜನ ಆ ಕಡೆ ಹೋಗ್ತಾರೆ ಅಂದ್ರೆ ಅವ್ರು ಒಂದ್ ತರದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರ್ತಾರೆ. ಆದ್ರೆ ಚಿಕಿತ್ಸೆ ಬದಲಾಗಿ ಮಾದಕ ವಸ್ತುಗಳ ಮೇಲೆ ಅವಲಂಬಿತರಾಗ್ತಾರೆ ಒಂದು. ಎರಡನೇದು ನೀವ್ ಹೇಳಿದ ಪ್ರಕಾರ ಈ ಕೆಲವು ಮಾದಕ ವಸ್ತುಗಳಿಗೆ ಏನು ಅಂತಂದ್ರೆ ಅದು ಲೆವೆಲ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವರಿಗೆ ಈ ಮದ್ಯಪಾನದಲ್ಲಿ ಉದಾಹರಣೆ ಹೇಳ್ಬೇಕು ಅಂದ್ರೆ ಕೆಲವರಿಗೆ ಒಂದು ಅಥವಾ ಎರಡು ನಾವೇನ್ ಪೆಗ್ ಅಂತ ನಾವೇ ಹೇಳ್ತೀವಿ ಅದರಿಂದ ಅಷ್ಟೇ ಸಾಕವರಿಗೆ, ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅವ್ರ ದೇಹ ತಡ್ಕೊಳ್ಳಲ್ಲ. ಆದ್ರೆ ಕೆಲವರು ಐದು ಆರು ಇಡೀ ದಿನಾನು ಕುಡಿತಾ ಇದ್ದಾಗ ಅವ್ರ ದೇಹ ಅದನ್ನ ತಾಳ್ಕೊಳ್ಳುತ್ತೆ. ಅಂತ ಕೇಸ್ಗಳಲ್ಲಿ ಏನಾಗುತ್ತೆ, ತುಂಬಾ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡಾಗ ಖಂಡಿತವಾಗಿ ಅದು ಮನೋರೋಗದಲ್ಲಿ ಏನಂತ ಅದು ಮಾರ್ಪಾಡಾಗುತ್ತೆ.
1: ಅಂದ್ರೆ ಯಾವುದನ್ನ ಅತಿಯಾಗಿ ಮಾಡ್ತೀವಿ ಅದು ಒಂಥರ ಮನೋರೋಗವೇ. ಅಂದ್ರೆ ಅತಿಯಾಗಿ ಅಂದ್ರೆ ಬೇರೆ ಅಂತಲ್ಲ, ಈ ಚಟಗಳು
0: ಖಂಡಿತ ಅದು ಒಂದು ಮನೋರೋಗನೇ, ಅದು ಒಂದು ತರದ ಮನೋರೋಗನೇ. ಆದ್ರೆ ಈ ಸೈಕೋಸಿಸ್ ಮತ್ತೆ ಈ ಮೂಡ್ ಡಿಸಾರ್ಡರ್ಸ್ ಅಂದ್ರೆ ಖಿನ್ನತೆ, ಮೇನಿಯಾ ಮತ್ತೆ ಆಂಗ್ಸೈಟಿ ಇದು ಕೂಡ ನಿಮ್ಗೆ ಬರುತ್ತೆ. ಅಂದ್ರೆ ನೀವು ಕೆಲವು ಸಲ ಬಿಟ್ಬಿಡ್ತೀರಾ ಯಾವುದೋ ಒಂದು ಕಾರಣದಿಂದ, ನೀವು ಅದನ್ನ ಬಿಟ್ಟಾಗ್ಲೂ ಸಹ ಅದ್ರ ಪೋಸ್ಟ್ ಎಫೆಕ್ಟ್ ಕಾಲಾನಂತರದಲ್ಲಿ ಕೂಡ ನಿಮಗೆ ಅದು ಮನೋರೋಗವಾಗಿ ನಿಮಗೆ ಜೀವನದಲ್ಲಿ
1: ಮತ್ತೆ ಬರು.
0: ಹೌದು, ಇದು ಒಂದ್ ರೀತಿ ಆಯ್ತು ಅಂದ್ರೆ ನೀವು ತಕ್ಷಣದಲ್ಲಿ ಬಿಟ್ಟಾಗ ಅಂದ್ರೆ ನೀವೀಗ ಮನಸ್ಸು ಮಾಡ್ತೀರಾ ನಿಮ್ಗೆ ಅಥವಾ ನಿಮ್ಗೆ ಅದರಿಂದ ಯಾವ್ದೋ ಒಂದು ಕಾಯಿಲೆ ಬಂದಿರುತ್ತೆ ಅನ್ಕೊಳ್ಳಿ, ಅಂದ್ರೆ ಈಗ ಜಾಂಡಿಸ್ ಬಂದಿರುತ್ತೆ ಮದ್ಯಪಾನ ಮಾಡೋದ್ರಲ್ಲಿ ಜಾಂಡಿಸ್ ಬಂದಿರುತ್ತೆ. ಸೊ ಅವ್ರ ತಕ್ಷಣಕ್ಕೆ ಬಿಟ್ಟಾಗ ಅವರಲ್ಲಿ ಈಗ ಮಗುವಿನ ಕೈಯಿಂದ ನಾವ್ ಹೇಗೆ ಯಾವ್ದೋ ಒಂದು ಆಟದ ಸಾಮಾನ ಕಿತ್ಕೊಂಡಾಗ ಹೇಗೆ ಮಗು ಅಳುತ್ತೋ ಹಾಗೆ ನಮ್ಮ ಮೆದುಳು ಕೂಡ ಆ ಒಂದು ಮಾದಕ ವಸ್ತು ಮೇಲೆ ಎಷ್ಟು ಅವಲಂಬಿತರಾಗಿರುತ್ತಲ್ವಾ, ಅದನ್ನ ತಕ್ಷಣ ನಾವು ಅದರ ಬಳಕೆಯನ್ನ ನಾವು ನಿಲ್ಲಿಸಿದಾಗ ಏನಾಗುತ್ತೆ, ಮೆದುಳು ಬೇರೆ ತರದಲ್ಲಿ ಅದು ರೆಸ್ಪಾನ್ಸ್ ಮಾಡುತ್ತೆ. ಅದನ್ನ ನಾವು ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಮದ್ಯಪಾನದವರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವ್ರ ಕೈ ನಡ್ಕ ಬರೋದು, ಆಮೇಲೆ ಅವರಿಗೆ ನಿದ್ದೆ ಬಾರದೇ ಇರೋದು, ಅವರಿಗೆ ಆತಂಕ ಆಗೋದು, ಆ ತರ ವಿಚಾರಗಳೆಲ್ಲ ಅವರಿಗೆ ಆಗುತ್ತೆ. ಈ ತರ ಪ್ರತಿಯೊಂದು ಮಾದಕ ವಸ್ತುವನ್ನು ನಿಲ್ಲಿಸಿದಾಗ ಅದರ ಬಳಕೆಯನ್ನು ನಿಲ್ಲಿಸಿದಾಗ ಅದರದೇ ಆದ ವಿಡ್ರಾಲ್ ಸಿಂಪ್ಟಮ್ಸ್ ಬೇರೆ ಬೇರೆ ತರ ಇರುತ್ತೆ.
1: ಆ ರೀತಿಯಾಗಿ ಆ ಸಿಂಪ್ಟಮ್ಸ್ಗಳು ತುಂಬಾ ಸಹಜ ಅಂತ ಅನ್ಕೊಂಡು ಅವ್ರ ಚಿಕಿತ್ಸೆಗೆ ಸ್ಪಂದಿಸಬೇಕು. ಅಂದ್ರೆ ನನಗೆ ಕೈ ನಡುಕ್ತಾ ಇದೆ, ನಾನು ಇವಾಗ ಒಂದಿಷ್ಟು ಪೆಗ್ ಹಾಕಿದ್ರೇನೆ ನಾನು ಸರಿಯಾಗ್ತೀನಿ, ಅಥವಾ ಇನ್ ಯಾವ್ದೋ ಡ್ರಗ್ಸ್ ತಗೊಂಡ್ರೆ ಸರಿ ಆಗ್ತೀನಿ ಅಂತ ಅನ್ನೋ ಮನೋಭಾವಕ್ಕೆ ಅವ್ನು ಅಟ್ಕೊಂಡಿರ್ತಾನೆ, ಅದಕ್ಕೆ ತಗೊಳ್ತಾ ಹೋಗ್ತಿರ್ತಾನೆ.
0: ಹೌದು,
1: ಅದನ್ನ ನಿಲ್ಲಿಸಿದ ಕೂಡಲೇ ಆ ಕೈ ನಡುಗೋದು ನಿಲ್ಬೇಕಲ್ಲ, ಅವಾಗ ಏನು ಚಿಕಿತ್ಸೆ ಬೇಕಲ್ಲ.
0: ಈಗ ಅದಕ್ಕೆ ಚಿಕಿತ್ಸೆಗೋಸ್ಕರ ಪ್ರತಿಯೊಂದು ಮಾದಕ ವಸ್ತುಗೂ ಒಂದು ಅದು ನಿಲ್ಲಿಸಿದಾಗ ಅದರಿಂದ ಏನ್ ಲಕ್ಷಣಗಳು ಬರ್ತವೆ ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆ ಖಂಡಿತ ಉಂಟು
1: ಇರುತ್ತೆ ಅಂತ ಅರ್ಥ. ಸೊ ನಾವು ಮಾದಕ ವಸ್ತುವನ್ನ ಮುಂದುವರಿಸಿ ನಾನು ನನ್ನ ದೇಹವನ್ನ ಸಮ ಪ್ರಮಾಣದಲ್ಲಿ ತರಬೇಕು ಅಂತ ಅನ್ಬಾರದು.
0: ಇಲ್ಲ ಇಲ್ಲ,
1: ಖಂಡಿತವಾಗಿ ಅದಕ್ಕೆ ಚಿಕಿತ್ಸೆ ಇರುತ್ತೆ, ಟ್ರೀಟ್ಮೆಂಟ್ ಇದೆ, ಬೇರೆ ಮಾರ್ಗ ಇದೆ ಸರಿಯಾಗ್ಲಿಕ್ಕೆ, ಅದನ್ನ ಮಾಡ್ಬೇಕಾಗತ್ತೆ. ಆಯ್ತು, ಈಗ ಮಾದಕ ವಸ್ತುವಿನ ಮನುಷ್ಯ ಅದಕ್ಕೆ ದಾಸನಾದಾಗ ಅವನಲ್ಲಿ ದೈಹಿಕವಾಗಿ ಅನೇಕ ಸಮಸ್ಯೆಗಳಾಗ್ತವೆ. ಈಗ ಮಾನಸಿಕ ಸಮಸ್ಯೆಗೆ ಅವನು ಹೋಗೋದು ಅಥವಾ ಮಾನಸಿಕ ರೋಗಿಯಾಗಿ ಪರಿವರ್ತನೆ ಆಗೋದು ಯಾವ ಹಂತದಲ್ಲಿ ಅಂದ್ರೆ, ಈಗ ತಾವ್ ಹೇಳ್ತಿದ್ರಿ ಜಾಸ್ತಿ ತಗೊಳಕ್ ಹೋದಾಗ ಆಗ್ತಾನೆ ಎಲ್ಲ ಹೇಳ್ತಿದ್ರಿ, ಬಟ್ ಅದು ಇಲ್ಲೇನೆ ಬದುಕಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾ ಆತ ಮನೋರೋಗಿ ಆಗ್ಬಿಟ್ರೆ ಅವನು ಮಾನಸಿಕ ರೋಗಕ್ಕೆ ಅವನು ಚಿಕಿತ್ಸೆ ಕೊಡ್ಬೇಕು ಏನ ಒಂದು ಚಟಕ್ಕೆ ಚಿಕಿತ್ಸೆ ಕೊಡ್ಬೇಕು?
0: ನಾವ್ ಇಲ್ಲೇ ಸ್ವಲ್ಪ ಎಡುತ್ತಾ ಇರೋ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸಹಜ ಪ್ರಕ್ರಿಯೆಗಳಿಗೆ ಯಾವುದೇ ಒಂದು ಪದಾರ್ಥದ ಮೇಲೆ ಮಾದಕ ವಸ್ತುವಿನ ಮೇಲೆ ಅವಲಂಬಿತರಾದಾಗ ಸಹಜವಾಗಿ ಮನೋರೋಗದ ಕ್ಯಾಟಗರಿಗೆ ಬಂದ್ಬಿಡ್ತಾರೆ.
1: ಆಲ್ರೆಡಿ ಅದನ್ನ ಬಿಡಪ್ಪ ನೀನು ಅಂತ ಅದನ್ನ ಬಿಡಿಸಕ್ ನೋಡೋದು.
0: ಹಾ, ಸೊ ಹಾಗಾಗಿ ನಾವು ಅವರು ಸಾಮಾನ್ಯ ವ್ಯಕ್ತಿ ಅವರು ಜನಸಾಮಾನ್ಯ ತರ ಅವರು ಒಂದು ಅವ್ರಿಗೇನು ಕಾಯಿಲೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಮಾದಕ ವಸ್ತುವಿನ ವ್ಯಸನವೇ ಒಂದು ಕಾಯಿಲೆ,
1: ಮಾನಸಿಕ ಸಮಸ್ಯೆ.
0: ಯಾಕೆ ಅಂದ್ರೆ ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ನನ್ನ ಒಂದು ನಾನು ಪ್ರಾಕ್ಟೀಸ್ ಮಾಡಿರೋ ಒಂದು ಸಮಯದಲ್ಲಿ ನಾನು ಅನುಭವಿಸಿರೋದು ಅಥವಾ ನಮ್ಗೆ ಕಲಿಸಿರೋದು ಏನು ಅಂತಂದ್ರೆ, ಇದು ಎರಡು ತರದಲ್ಲಿರುತ್ತೆ. ಅನುವಂಶೀಯವಾಗಿ ಕೂಡ ಕೆಲವು ಈ ಚಟದ ಒಂದು ಅಭ್ಯಾಸ ನಿಮ್ಮಲ್ಲಿ ಇರುತ್ತೆ. ಅಂದ್ರೆ ನಿಮ್ಮ ತಂದೆ ಅಥವಾ ತಾತಂದ್ರು ಅಜ್ಜಂದ್ರು ಅವರು ಕುಡಿತಾ ಇದ್ದಾಗ ಅದರಿಂದ ಅವರಿಗೆ ದೇಹ ಜೆನೆಟಿಕಲಿ ಅವರಿಗೆ ಜೈವಿಕವಾಗಿ ಕೆಲವು ಬದಲಾವಣೆಗಳಾಗಿರ್ತವೆ. ಆ ಬದಲಾವಣೆಗಳು ನೆಕ್ಸ್ಟ್ ಜನರೇಷನ್, ಹೌದು, ವರ್ಗಾವಣೆ ಆದಾಗ ಈ ಒಂದು ವ್ಯಕ್ತಿಗೆ ಅದರ ಒಂದು ಉಪಯೋಗದ ಒಂದು ಸಂದರ್ಭ ಬಂದಾಗ ಒಂದು ಚಿಕ್ಕ ಒಂದು ಎಕ್ಸ್ಪೋಜರ್ ಕೂಡ ಅದು ಅವರಿಗೆ ಸಾಕು ಅವಲಂಬಿತರಾಗ್ಲಿಕ್ಕೆ. ಸೊ ಜೆನೆಟಿಕ್ ಲೋಡ್ ಅಂತ ನಾವೇನ್ ಹೇಳ್ತೀವಿ. ಸೊ ಒಬ್ಬ ಚಟದಲ್ಲಿ ಇದ್ದಾನೆ ಅಂತ ಅಂದಾಗ ಅವನಿಗೆ ಎಷ್ಟು ಸೀರಿಯಸ್ ಆಗಿ ಜೆನೆಟಿಕ್ ಲೋಡ್ ಇದೆ ಅನ್ನೋದು ಒಂದು ನಾವು ಗಮನಿಸಬೇಕಾಗುತ್ತೆ. ಸೊ ಅದು ಒಂದು, ಜೊತೆಗೆ ಅವರ ಯಾವ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅನ್ನೋದು. ಅಂದ್ರೆ

0: ನಾರ್ಮಲೈಸೇಷನ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಕುಡಿಯೋದು ಒಂದು ಏನು ತೊಂದರೆ ಇಲ್ಲದ ಮಾತು, ಇದು ಸಾಮಾನ್ಯ ಸಂಗತಿ.
1: ಹೌದೌದೌದು, ನಡೀತದೆ ಈ ಉದಾಹರಣೆ
0: ನಡೆಯುತ್ತೆ.
1: ಈಗ ಪ್ರಾದೇಶಿಕವಾಗಿ ನಾವು ಎಲ್ಲೋ ಒಂದ್ ಕಡೆ ಗೋವಾ ಕಡೆ ಹೋದಾಗ ಅಲ್ಲಿ ಇಡೀ ಆದ ಕುಟುಂಬದವರು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಅದನ್ನ ಸಾಮಾನ್ಯದ ಒಂದು ಪೇಯ ಅನ್ನೋ ರೀತಿಯಲ್ಲಿ ಅದನ್ನ ಬಳಸ್ತಿರ್ತಾರೆ. ಸೊ ಅಲ್ಲಿ ಇಟ್ ಇಸ್ ನ್ಯಾಚುರಲ್ ಅಂತ ಅಂದ್ಬಿಡ್ತಾರೆ.
0: ಹೌದು, ಅದನ್ನ ನಾರ್ಮಲೈಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಈ ಒಂದು ನಾರ್ಮಲೈಸೇಷನ್ ಯಾವಾಗ ಮಕ್ಕಳು ಚಿಕ್ಕಂದಿನಿಂದ ನೋಡ್ತಾರೆ ಅಂದ್ರೆ ಅವರ ಮನೆಯಲ್ಲಿ ದೊಡ್ಡವರು ಯಾವುದೇ ಒಂದು ಮಾದಕ ವಸ್ತುನ ಸೇವನೆ ಅಂದ್ರೆ ಸ್ಮೋಕಿಂಗ್ ಆಗ್ಲಿ ಮದ್ಯಪಾನ

0: ಅಲ್ಲ, ಆವಾಗಲೂ ಕೂಡ ಇದು ಬರುತ್ತೆ. ಸೊ ಸಾಮಾಜಿಕವಾಗಿ ಕೂಡ ನಾವು ಒಬ್ಬ ಮಗುವಿನ ಮೇಲೆ, ಆಕ್ಚುಲಿ ಇದು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ. ನೀವು ಯಾವುದೇ ಒಂದು ವ್ಯಕ್ತಿಗೆ ನೀವು ಎಷ್ಟು ವರ್ಷದಿಂದ ಇದ್ರ ಅಭ್ಯಾಸ ಇದೆ ಅಂತ ಅಂದಾಗ, ಹೆಚ್ಚಿನದಾಗಿ ಅದು 25 ವರ್ಷಕ್ಕಿಂತ ಮುಂಚೆನೆ ಅವರು ಅದರ ಬಳಕೆಯನ್ನ ಪ್ರಾರಂಭಿಸ್ತಾ ಇರ್ತಾರೆ. ಇಲ್ಲಿ ಮಾದಕ ವಸ್ತುಗಳ ವ್ಯಸನದಲ್ಲಿ ನಾವು ತುಂಬಾ ಗಂಭೀರವಾಗಿ ಯೋಚನೆ ಮಾಡೋ ಒಂದು ಏನ್ ಪಾಯಿಂಟ್ ಅಂದ್ರೆ, ಯಾವ ವಯಸ್ಸಿನಲ್ಲಿ ಅವರು ಈ ಚಟವನ್ನ ಅಥವಾ ಉಪಯೋಗವನ್ನ ಪ್ರಾರಂಭ ಮಾಡಿರ್ತಾರಲ್ಲ, ಅದು ಬಹಳ ಮುಖ್ಯ. 25ಕ್ಕಿಂತ ಮುಂಚೆ ನೀವು ಮಾಡಿದಾಗ ನಿಮ್ಮ ಒಂದು ಮೆದುಳು ಬೆಳವಣಿಗೆ ಆಗ್ತಿರುತ್ತೆ, ಅದು ಇನ್ನೂ 25ನೇ ವಯಸ್ಸಿನ ಬೆಳೀತಾನೆ ಇರುತ್ತೆ. ಸೊ ನಿಮ್ಮ ಒಂದು ಸ್ಟ್ರಕ್ಚರ್, ನಿಮ್ಮ ಬ್ರೈನ್ ನ ಏನ್ ಸ್ಟ್ರಕ್ಚರ್ ಇದೆ ಅದ್ರ ಮೇಲೆ ನಿರ್ಬಂಧಿತವಾಗಿ ನಿಮಗೆ ಬೆಳೀತಾ ಹೋದಾಗ ನಿಮಗೆ ಅದರಿಂದ ಹೊರಗಡೆ ಬರೋದು ಬಹಳ ಸಮಸ್ಯೆ. ನಾವು ಹಾಗಾಗಿ ಟ್ರೀಟ್ಮೆಂಟ್ ಕೆಲಸಲ ಲೈಫ್ ಲಾಂಗ್ ಬೇಕಾಗುತ್ತೆ. ಈ ಓಪಿಯಾಯ್ಡ್ ಅಂತ ನಾನು ಏನ್ ಹೇಳಿದೆ, ಈ ಒಂದು ಇದರಲ್ಲಿ ನಾವು ಹೆಚ್ಚು ಕಡಿಮೆ ಕೆಲವು ಸಲ ತುಂಬಾ ಒಂದು ಅರ್ಧ ಜೀವನ ತನಕ ತಗೋಬೇಕಾಗುತ್ತೆ. ಹಾಗಾಗಿ ಸರ್ಕಾರದ ವತಿಯಿಂದನೂ ಕೂಡ ಓಪಿಯಾಯ್ಡ್ ಸಬ್ಸ್ಟಿಟ್ಯೂಟ್ ಥೆರಪಿ OST ಅನ್ನೋ ಒಂದು ಕ್ಲಿನಿಕ್ ಗಳಿದೆ. ಇದನ್ನ ನಾವು ಹೆಚ್ಚಿನದಾಗಿ ಉತ್ತರ ಭಾರತದಲ್ಲಿ ನೋಡಬಹುದು. ಈ ಪಂಜಾಬ್ ಡೆಲ್ಲಿ ರೀಜನ್ ಅಲ್ಲೆಲ್ಲ ತುಂಬಾ ಇದೆ. ಯಾಕಂದ್ರೆ ಈ ಓಪಿಯಾಯ್ಡ್ ಅಂದ್ರೆ ನಾವು ಇಂಜೆಕ್ಷನ್ ಗಳ ಮುಖಾಂತರ ಅವರು ಅನ್ಹೈಜಿನಿಕ್ ಆಗಿ ತಗೊಂಡಾಗ ಅವರಿಗೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಂತ ಕಾಯಿಲೆಗಳು ಬರ್ತವೆ. ಸೊ ಅವರು ಆತರ ಕಾಯಿಲೆಗೆ ಒಡ್ಡದೆ ಅವರ ಬ್ರೈನ್ಗೆ ಬೇಕು ಅಂತ ಹೇಳ್ಬಿಟ್ಟು ಕಡಿಮೆ ಡೋಸ್ ಅಲ್ಲಿ ಅಂಡರ್ ದ ಸೂಪರ್ವಿಷನ್ ನಾವು ಅವರಿಗೆ ಕೊಡ್ತೇವೆ. ಅದೇ ರೀತಿ ಈ ತಂಬಾಕಿನ ಉತ್ಪನ್ನಗಳು ಸಹ ತುಂಬಾ ನಿಮಗೆ ಸುದೀರ್ಘವಾಗಿ ತಗೋಬೇಕಾಗುತ್ತೆ ಟ್ರೀಟ್ಮೆಂಟ್ ಅನ್ನು ಕೂಡ. ಆಮೇಲೆ ಈ ಟೈಮಲ್ಲಿ ನಿಮಗೆ ಥೆರಪಿನೂ ಬೇಕಾಗುತ್ತೆ. ಯಾಕಂದ್ರೆ ನಾವು ಸ್ವಲ್ಪ ಆಳದಲ್ಲಿ ಹೋಗಿ ಯಾವ ಕಾರಣಗಳಿಗೆ ಅವರು ಮಾದಕ ವಸ್ತುಗಳಿಗೆ ಒಲವು ತೋರಿದ್ರು, ಆ ಕಾರಣಗಳನ್ನ ಹಿಡಿದು ಅದನ್ನ ನಾವು ಜಾಲ ಆಡಿಸಿ ಆ ಕಾರಣಗಳಿಗೆ ನಾವು ಒಂದು ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಆಗ ಮಾತ್ರ ಈ ವ್ಯಸನಗಳಿಂದ ಆ ವ್ಯಕ್ತಿ ಹೊರಬರ್ಲಿಕ್ಕೆ ಸಾಧ್ಯ.
1: ಈಗ ಕೆಲವು ಜನರು ಹೇಗೆ ಅಂತಂದ್ರೆ, ಒಂದು ಒಂದು ಕೆಲಸ ಮಾಡಬೇಕು, ಒಂದು ಕಲಾವಿದರಾಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಅವರು ಒಂದು ಮದ್ಯಪಾನ ಮಾಡಿದ್ರೇನೆ ಸರಿಯಾಗೋದು, ಒಂದು ಸಿಗರೇಟ್ ಸೇದಿದ್ರೆ ಧೂಮ್ರಪಾನ ಮಾಡಿದ್ರೇನೆ ಸರಿಯಾಗೋದು, ಅಂದರೆ ತಮ್ಮ ಒಂದು ಕಲೆಯನ್ನು ಸರಿಯಾಗಿ ಅಭಿವ್ಯಕ್ತಿಗೊಳಿಸೋದೆಲ್ಲ ಮಾಡ್ತಾರೆ. ಅಲ್ಲಿ ಪೂರ್ತಿ ಅಂಟ್ಕೊಂಡ್ಬಿಡ್ತಾರೆ, ಅದರಿಂದ ನನಗೇನು ಸಮಸ್ಯೆ ಆಗಲಿಲ್ಲ ಅಂತ ಹೇಳೋದಾಗಲಿ, ಅಥವಾ ಬೇರೆಯವರು ಅವರು 80-90ನೇ ವಯಸ್ಸಿನ ತನಕೂ ಕೂಡ ಅವರು ಸಿಗರೇಟ್ ಸೇರ್ತಿದ್ರು ಅವ್ರಿಗೇನಾಗಲಿಲ್ಲ ಅಂತ ಹೇಳಿ ಉದಾಹರಣೆ ತಗೊಂಡು ಅದನ್ನು ಇವರು ಡಿಫೆಂಡ್ ಮಾಡೋದು ಇವೆಲ್ಲ ನಡೀತಿರ್ತವೆ. ಈಗ ತಾವು ಹೇಳಿದಂಗೆ ಮಾದಕ ವಸ್ತುವಿನ ಬಳಕೆ ಒಂದು ಮಾನಸಿಕ ಸಮಸ್ಯೆ ಆಯಿತು ಅಂದಾಗ, ಇವರು ಏನೋ ಸಹಜವಾದಂತಹ ಮಾನಸಿಕ ರೋಗಿಗಳು ಅಂತ ಅಂದ್ಕೊಂಡು ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಕು ಅಥವಾ ನಡೀತದೆ ಇದು ಸೋಷಿಯಲ್ ಡ್ರಿಂಕ್ಸ್ ಸೋಷಿಯಲ್ ಅಂತೇಳಿ ನಾವೇನು ಅಂತೀವಲ್ಲ ಅದರ ಮೂಲಕ ಅದನ್ನು ಬಿಟ್ಬಿಡ್ಬೋದಾ, ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಮಸ್ಯೆನೇ ಅಲ್ಲ ಅಂತ ಹೇಳಿ ಅನ್ಕೊಂಡು ಸುಮ್ಮಿರ್ಬೋದಾ?
0: ಈಗ ಹಿಂದಿನ ಕಾಲದಲ್ಲಿ ಈ ನಿಮ್ಮ ಮದ್ಯ ವ್ಯಸನದಿಂದ ಆಗ್ಲಿ ಅಥವಾ ತಂಬಾಕು ಸೇವನೆಯಿಂದ ಆಗ್ಲಿ, ದೇಹದಲ್ಲಿ ಎಷ್ಟು ಆಳವಾಗಿ ಯಾವ ತರಹದ ನಿಮಗೆ ತೊಂದರೆಗಳು ಉಂಟಾಗುತ್ತೆ ಅಂತ ನೋಡ್ಲಿಕ್ಕೆ ನಮ್ಮ ವಿಜ್ಞಾನ ಅಷ್ಟು ಮುಂದುವರೆದಿರಲಿಲ್ಲ. ಹಾಗಾಗಿ ಅವರು ಕೊನೆಗಳಿಗೆ ತನಕ ತಗೊಂಡ್ರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಸಾವನ್ನಪ್ಪದಾಗ ಅದು ಸಹಜ ಅನ್ನೋ ಒಂದು ಮನೋಭಾವ ಜನರಲ್ಲಿತ್ತು. ಆದ್ರೆ ಈಗ ವೈಜ್ಞಾನಿಕವಾಗಿ
1: ಕಾರಣದಿಂದ ಸಾವಾಯಿತು ಅಂತ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆ.
0: ಹೌದು, ಈಗ ಅದರಿಂದ ಏನೇನ್ ತೊಂದರೆಗಳಾಗ್ತವೆ, ಈಗ ಒಬ್ಬ ವ್ಯಕ್ತಿ ತಗೊಂಡಾಗ, ಒಬ್ಬ ಮಹಿಳೆ ತಗೊಂಡಾಗ, ಒಬ್ಬ ಮಗು ತಗೊಂಡಾಗ ಒಂದು ಮಾದಕ ವಸ್ತು ಹೇಗೆ ಯಾವ ತರದಲ್ಲಿ ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾವು ಇತ್ತೀಚೆಗೆ ವಿವಿಧ ವೈಜ್ಞಾನಿಕ ಈ ಸಂಶೋಧನೆಗಳ ಮುಖಾಂತರ ನಾವು ಕಂಡುಕೊಳ್ತಾ ಇದ್ದೀವಿ. ಹಾಗಾಗಿ ಈಗ ಸೈಂಟಿಫಿಕ್ ರಿಸರ್ಚ್ ಏನ್ ಹೇಳ್ತವೆ ಅಂತಂದ್ರೆ, ಈವನ್ ನೀವು ಒಂದು ಸಲ ನೀವು ಮದ್ಯಪಾನ ಮಾಡಿದಾಗ, ಒಂದು ಸಲ ನೀವು ಯಾವ ತಂಬಾಕು ಉತ್ಪನ್ನ ತಗೊಂಡಾಗ ಕೂಡ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಆಗಿರುತ್ತೆ. ಆದ್ರೆ ಯಾವಾಗ ಅದು ಉಲ್ಬಣವಾಗಿ ಹೆಚ್ಚಾಗಿ ಜಾಂಡೀಸು, ಲಿವರ್ ಪ್ರಾಬ್ಲಮ್ ಆಯ್ತು, ನಿಮ್ಮ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಯ್ತು, ರಕ್ತ ನಾಳಗಳಲ್ಲಿ ಬ್ಲಾಕ್ ಮಾಡುತ್ತೆ, ಯಾವ್ದು ತಂಬಾಕು ಉತ್ಪನ್ನಗಳು ರಕ್ತನಾಳಗಳನ್ನ ಬ್ಲಾಕ್ ಮಾಡುತ್ತೆ, ನಿಮ್ ಕ್ಯಾನ್ಸರ್ ಮಾಡುತ್ತೆ,
1: ಹಾರ್ಟ್ ಅಟ್ಯಾಕ್ ಮಾಡುತ್ತೆ,
0: ಹೌದು, ಇಂತ ಸಂದರ್ಭಗಳಲ್ಲಿ ಜನ ಅವಾಗ ನಿಲ್ಲಿಸ್ತಾರೆ. ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ನಿಲ್ಲಿಸ್ಬಿಟ್ಟಿದೀವಿ
1: ಈಗ ಸರಿಯಾಗ್ಬಿಡ್ತೀವಿ, ಅದ್ರ ಬಗ್ಗೆ ಹಿಂದೆ ಅನಾಹುತ ಆಗಿರ್ತದೆ, ಬಾಡಿ ಮೇಲೆ ಪರಿಣಾಮ ಆಗಿರ್ತದೆ.
0: ಹೌದು,
1: ಈಗ ಕೆಲವೊಂದು ವಿಚಾರಗಳು ಏನಂದ್ರೆ, ಮಾನಸಿಕವಾಗಿ ನಾವು ಗಟ್ಟಿ ಆಗ್ತೀವಿ ಅಂತಂದು ಹೇಳ್ತಾ ಹೇಳ್ತಾ ಮಾಡ್ತಾ ಮಾಡ್ತಾ ಅದನ್ನ ನಿರ್ಲಕ್ಷ್ಯ ಮಾಡಿರ್ತಾರೆ. ಆದ್ರೆ ಈ ಕೆಲವು ಸ್ಥಳಗಳಲ್ಲಿ ರೋಗಿಯಾಗಿದ್ದಾಗ ಅವ್ರನ್ನ ಹೆಂಗೆ ಪರೀಕ್ಷೆ ಮಾಡ್ತಾ ಮಾಡ್ತಾ ಆಹಾರ ತಜ್ಞರು ಬಂದು ನೋಡ್ತಾರೆ, ಅವ್ರಿಗೆ ಆಹಾರದ ಒಂದು ಗೈಡೆನ್ಸ್ ಕೊಡ್ತಾರೆ. ಅದೇ ರೀತಿ ಆ ಸಮಸ್ಯೆ ಏನಾರು ಇತ್ತಂದ್ರೆ, ಇದ್ರ ಚಿಕಿತ್ಸೆ ಅವಧಿಯಲ್ಲಿದ್ದಾಗ, ಮಾದಕ ವಸ್ತುವಿನಿಂದ ಹೊರಗೆ ಬರಲಿಕ್ಕೆ ಏನು ನೀವು ಚಿಕಿತ್ಸೆ ಕೊಡ್ತಿರಲ್ಲ, ಆ ಅವಧಿಯಲ್ಲಿದ್ದಾಗ ಅವನು ಮಾನಸಿಕವಾಗಿಯೂ ಕೂಡ ವಿಚಲಿತ ಆಗಿರ್ಬೋದು ಅಥವಾ ಮಾನಸಿಕ ಸ್ಥಿತಿ ಸರಿ ಇರಲಿಕ್ಕಿಲ್ಲ. ಅವಾಗ ಮಾನಸಿಕ ರೋಗ ತಜ್ಞರು

0: ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತಾರ? ಆ ಟ್ರೀಟ್ಮೆಂಟ್ ಅಲ್ಲಿ ಅವ್ರದ್ದು ಒಂದು ವಿಭಾಗ ಇರುತ್ತಾ ಅಂತ?
1: ಖಂಡಿತ, ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದನ್ನ ನಾವು ಮಲ್ಟಿ ಡಿಸಿಪ್ಲಿನರಿ ಅಂತ ನಾವು ಹೇಳ್ತೀವಿ ಅಪ್ರೋಚ್ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಬಂದಾಗ, ಈಗ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋದಾಗ, ಒಂದು ಯಾವುದು ತುಂಬಾ ಅತಿರೇಕದಲ್ಲಿರುತ್ತೆ ಆ ಕಾಯಿಲೆಗೆ ಅವನು ಆ ವಿಭಾಗದಲ್ಲಿ
0: ಅಡ್ಮಿಟ್ ಆಗಿರ್ತಾನೆ.
1: ಆದರೆ ಅವನ ಪರೀಕ್ಷೆ ಮಾಡಿದಾಗ ಅವನಿಗೆ ಬೇರೆ ಬೇರೆ ತರದ ತೊಂದರೆಗಳಿದ್ದಾಗ ಏನಾಗುತ್ತೆ ಅಂದ್ರೆ, ಆ ವಿಭಾಗದಲ್ಲಿ ಇದ್ಕೊಂಡೆ ಅವರು ಬೇರೆ ವಿಭಾಗದ ಕನ್ಸರ್ನ್ಡ್ ವಿಭಾಗದವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಆ ರೋಗಿನ ಅಲ್ಲಿ ಹೋಗಿ ನೋಡ್ತಾರೆ. ಹಾಗಾಗಿ ಅವ್ರು ಕೊಡ್ತಿರೋ ಮುಖ್ಯ ಟ್ರೀಟ್ಮೆಂಟ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕಾ ಅಥವಾ ಏನಾದ್ರೂ ಸೇರಿಸ್ಬೇಕಾ ಅನ್ನೋದನ್ನು ಕೂಡ ನೋಡ್ಕೊಂಡು ಅದನ್ನ ಮಾಡ್ತಾರೆ. ಉದಾಹರಣೆಗೆ ನಾನು ಬ್ಯಾಂಗ್ಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನನ್ನ ಓದನ್ನ ನಾನು ಮಾಡಿರೋದು. ಈಗ ವಿಕ್ಟೋರಿಯಾದಲ್ಲಿ ನಿಮಗೆ ಗೊತ್ತಿರೋ ತರ ಜನರಲ್ ಆಗಿ ಎಲ್ಲದು ಮೆಡಿಸಿನ್, ಸರ್ಜರಿ, ಆರ್ಥೋಪೆಡಿಕ್ಸ್ ಅಂತ ನಾವು ಇದೆ. ಆಮೇಲೆ ಈಗ ನರರೋಗದಿದೆ, ಹೃದಯ ರೋಗದಿದೆ. ಸೊ ಇಲ್ಲಿ ಅಂದ್ರೆ ನಿಮಗೆ ಎಲ್ಲಾ ವಿಭಾಗದ ತಜ್ಞರು ನಿಮಗೆ ಅಲ್ಲಿ ನಿಮ್ಗೆ ಸಿಗ್ತಾರೆ. ಉದಾಹರಣೆಗೆ ಒಬ್ಬ ಕುಡ್ದವನು ಕುಡ್ದ ನಶೆಯಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಅವನಿಗೆ, ಅವನಿಗೆ ಕಾಲ್ ಮುರಿದಿರುತ್ತೆ. ಈಗ ಅವನು ಹಾಸ್ಪಿಟ್ಲಿಗೆ ಕಾಲ್ ಮುರಿದಕ್ಕೋಸ್ಕರ ಬಂದಿರ್ತಾನೆ. ಈಗ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅವನಿಗೆ ಎಲ್ಲಾ ತರದ ರಕ್ತ ಪರೀಕ್ಷೆಗಳು ಎಲ್ಲವನ್ನು ಮಾಡ್ತಾರೆ. ಈಗ ಇಲ್ಲಿ ಮೂರ್ ಸಮಸ್ಯೆಗಳು ಬಂದಿರುತ್ತೆ. ಒಂದು, ಅವನಿಗೆ ಅವನ ಒಂದು ಮೂಳೆ ಮುರಿದಿರೋದಕ್ಕೋಸ್ಕರ ಚಿಕಿತ್ಸೆ ನಡೀತಾ ಇರುತ್ತೆ, ಅದು ಮುಖ್ಯ, ಆ ವಿಭಾಗದಲ್ಲಿ ಅವನು ಅಡ್ಮಿಟ್ ಆಗಿರ್ತಾನೆ. ಆದ್ರೆ ಈಗ ಅವನು ಹಾಸ್ಪಿಟಲ್ ಇರೋದಕ್ಕೋಸ್ಕರ ಅವನು ಮದ್ಯಪಾನ ನಿಲ್ಲಿಸಿರ್ತಾನೆ. ಸೊ ಈಗ ಅದರಿಂದ ಅವನು ವಿಡ್ರಾಲ್ ಸಿಂಪ್ಟಮ್ಸ್ ಅಲ್ಲಿ ಇರ್ತಾನೆ. ಅಂದ್ರೆ ಕಿರ್ಚಾಡೋದು, ಅರ್ಚಾಡೋದು, ನಂಗೆ ಬೇಕು ಅಂತ ಕೇಳೋದು, ಕೆಲವು ಸಲ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ನಿದ್ದೆ ಬರ್ತಿರಲ್ಲ, ಕೈಕಾಲು ನಡುಕ್ತಿರುತ್ತೆ. ಸೊ ಆವಾಗ ಅವರು ನಮಗೆ ತಿಳಿಸ್ತಾರೆ, ನಮ್ಮ ವಿಭಾಗದಿಂದ ನಾವು ಒಂದು ಮನೋರೋಗ ವಿಭಾಗದ ನಾವು ಅವ್ರಿಗೆ ಹೋಗಿ ನಮ್ಮ ಚಿಕಿತ್ಸೆಯನ್ನು ನೀಡ್ತೇವೆ. ರಕ್ತ ಪರೀಕ್ಷೆ ಮಾಡಿದಾಗ ಅವನಿಗೆ ಜಾಂಡಿಸ್ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ವೈದ್ಯಕೀಯ ಮೆಡಿಸಿನ್ ವಿಭಾಗದವರು ಬಂದು ಅವರ ಒಂದು ಟ್ರೀಟ್ಮೆಂಟ್ ನ ಹಾಕ್ತಾರೆ. ಅಂದ್ರೆ ಅವರು ಮೇನ್ ವಿಭಾಗದಲ್ಲಿ ಇತ್ಕೊಂಡೆ ಅವನು ಇದೆ. ಸೊ ಇದನ್ನ ಲಯಜನ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲರೂ ಕೂಡಿ ಒಬ್ಬ ವ್ಯಕ್ತಿನ ನಾವು ರೆಡಿ ಮಾಡೋದು.
0: ಮೊದಲು ಒಂದೊಂದೇ ಸಮಸ್ಯೆಗೆ ಒಂದು ಚಿಕಿತ್ಸೆ ಕೊಟ್ಟು ಅವ್ರನ್ನ ಕಳಿಸ್ಬಿಡ್ತಿದ್ರು. ಆವಾಗ ಮನೆಯಲ್ಲಿ ಆ ಚಿಕಿತ್ಸೆ ಅಂದ್ರೆ ಒಟ್ಟಾರೆ ಅವ್ರನ್ನ ಪೋಸ್ಟ್ ಆಪರೇಷನ್ ಅಥವಾ ಏನೋ ಒಂದು ಸರಿ ಮಾಡ್ಕೊಂಡು ಹೋಗ್ತಿದ್ರು. ಈಗ ಮಾನಸಿಕ ಸಮಸ್ಯೆಗಳು ವಿಪರೀತ ಆಗ್ಬಿಟ್ಟಿದ್ದಾವೆ. ಬಹುತೇಕ ಎಲ್ಲರೂ ಕೂಡ ನಮಗೆ ಮಾನಸಿಕ ಸಮಸ್ಯೆ ಇದೆಯಾ, ಮಾನಸಿಕ ರೋಗ ಇದೆಯಾ ಅಂತಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳುವಂಥ ಕಾಲ. ಅದರಲ್ಲಿ ಇದರಿಂದ ಈ ಮಾನಸಿಕ ರೋಗ ಸಮಸ್ಯೆಗೆ ಉತ್ತರ ಏನಂದರೆ ನಾವು ಡ್ರಗ್ಸು ಅಥವಾ ಮದ್ಯಪಾನ ಅದಕ್ಕೆ ಹೋದರೆ ಸರಿ ಆಗ್ತದೆ ಅಂತಂಥೇಳಿ ಹಿಂಗೂ ವಿಚಾರ ಮಾಡ್ತಾರೆ ಕೆಲವೊಬ್ಬರು. ಅದು ಅವ್ರವ್ರದೇ ನಿರ್ಧಾರಗಳು ಇರ್ತವೆ. ಆವಾಗ ಇದರಿಂದ ಆ ಸಮಸ್ಯೆ ಅಂದರೆ ಮಾದಕದಿಂದ ಮನೋರೋಗ ಸಮಸ್ಯೆ ಅಂತ ಹೇಳುವಾಗ ಮನೋರೋಗದಿಂದ ಮಾದಕ ವಸ್ತುವಿನ ಚಟಕ್ಕೆ ದಾಸರಾಗ್ತಾರ ಅಂತ.
1: ಇದನ್ನ ಹೆಂಗೆ ಹೇಳಬೇಕು ಅಂದ್ರೆ, ಉದಾಹರಣೆಯಾಗಿ ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ ಅನ್ನೋ ಒಂದು ರೀತಿಯ ಪ್ರಶ್ನೆ ಇದು. ಇದು ಎರಡು ತುಂಬಾ ಒಂದಕ್ಕೊಂದು ಅವಲಂಬಿತರಾಗಿರೋ ವಿಷಯ ಇದು. ಹಂಗಾಗಿ ಕ್ಲಿಷ್ಟ ಪ್ರಶ್ನೆಗೆ ಉತ್ತರ ಇಲ್ಲದೆ ನಾವು ಇಲ್ಲಿ ತನಕ ಎಷ್ಟು ವರ್ಷಗಳಿಂದ ನಾವು ಹೀಗೆ ಇದೀವೋ, ಆ ಒಂದು ನಿಮ್ಮ ಪ್ರಶ್ನೆಗೆ ಇದೆ ನನ್ನ
0: ಉತ್ತರ. ಅಂದ್ರೆ ಆಗ್ಬಹುದು ಅಂತ ಅಂದ್ರೆ ಅವರಿಗೆ ಮಾರ್ಗಗಳನ್ನು ಹುಡುಕ್ತಾ ಇರ್ತಾರೆ ಅಂತ. ಈಗ ಮನೋರೋಗಿ ಆದವನಿಗೆ ಅವನಿಗೆ ಸ್ಥಿರ ಇರಲ್ಲ ಮನಸ್ಸು, ಯಾರೋ ಒಂದು ಏನೋ ಹೇಳ್ಬಿಟ್ಟಿರ್ತಾರೆ ಒಂದಿಷ್ಟು ಡ್ರಗ್ಸ್ ಗೆ ಆ ಕಡೆ ಹೋದ್ರೆ ನನಗೆ ಆರಾಮಾಗತ್ತೆ ಅಂತಂತೇಳಿ. ಅಂದ್ರೆ ಮೇಡಮ್, ಈಗ ಮನೋರೋಗಿ ಆದವರಿಗೆ ಮಾರ್ಗಗಳನ್ನ ಕಂಡುಕೊಳ್ಳೋ ಆ ಸಾಮರ್ಥ್ಯ ಇರುತ್ತಾ? ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಮಾನಸಿಕ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಅಂತ ಗೊತ್ತಿರುತ್ತಾ ಅಂತ?
1: ಖಂಡಿತ
0: ಗೊತ್ತಿರುತ್ತೆ ಅವನಿಗೆ.
1: ಅಂದ್ರೆ ಅವರಲ್ಲಿ ಆ ದೃಢತೆ ಇರುತ್ತೆ. ಆದ್ರೆ ಆ ದೃಢತೆ ನಿನ್ನಲ್ಲಿದೆ ಅಂತ ತೋರ್ಸವ್ರು ಯಾರು? ಪರಿವಾರದವರು ತೋರಿಸಿದ್ರೆ
0: ಓಕೆ,
1: ಆ ವ್ಯಕ್ತಿ, ಆ ಮಗು, ತರುಣಾವಸ್ಥೆಯಲ್ಲಿರೋ ಒಂದು ಹುಡುಗನೋ ಹುಡುಗಿನೋ, ಅವರು ಆ ಕಾಯಿಲೆಯಿಂದ ಬಳಲೋದಿಲ್ಲ. ಆದ್ರೆ ಇದು ಒಂದು ನಿನ್ ತೊಂದ್ರೆ ತೊಂದ್ರೆನೆ ಅಲ್ಲ, ನಿನಗೆ ಅನಿಸ್ತಿರೋ ಒಂದು ಮಾನಸಿಕ ಅಸ್ವಸ್ಥತೆ ಅದು ತೊಂದ್ರೆನೆ ಅಲ್ಲ ಅದು ಅಂತ ಅಲ್ಲಗಳದಾಗ, ಆ ರಿಜೆಕ್ಷನ್ ಇಂದ ಮಗು ಅಥವಾ ವ್ಯಕ್ತಿ ಏನಾಗುತ್ತೆ, ಈ ಮಾದಕ ವಸ್ತುಗಳ ವ್ಯಸನದ ಕಡೆಗೆ ಹೋಲ್ತಾರೆ.
0: ಈಗ ಮಾದಕ ವಸ್ತುಗಳ ಸಾಗಾಟದಲ್ಲಿ ಸಿಕ್ಕಾಕೊಂಡು ಅಪರಾಧಗಳನ್ನ ಮಾಡಿಕೊಂಡು ಆಮೇಲೆ ಅದನ್ನ ಅವರು ಬಳಸ್ತಿರ್ತಾರೋ ಬಳಸ್ತಿರಲ್ವೋ, ಆದ್ರೆ ಆ ಒಂದು ಅಪರಾಧಗಳಲ್ಲಿ ಶಾಮೀಲ್ ಆಗಿರ್ತಾರೆ. ಅಂದ್ರೆ ಈಗ ಕಾಲೇಜ್ಗಳಲ್ಲಿ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಏನೋ ವ್ಯವಹಾರ ಮಾಡ್ತಾ ಮಾಡ್ತಾ ಮಾದಕ ವಸ್ತುಗಳನ್ನ ಸರ್ಬರಾಜ್ ಮಾಡೋದು, ಅದೆಲ್ಲ ಮಾಡ್ಕೊಂಡು ಒಂಥರ ಅವರು ಸ್ವಲ್ಪ ಆಕ್ಟಿಂಗ್ ಮಾಡೋದು. ಅಂದ್ರೆ ಮಾನಸಿಕ ರೋಗಿ ಟೈಪ್ ಇದ್ದು ಇದೇ ನನಗೆ ಗೊತ್ತಿಲ್ಲ ನಾನೇನು ಗೊತ್ತಿಲ್ಲ ಅಂತಂತ ಹೇಳಿ ಎಸ್ಕೇಪ್ ಅನ್ನು ಕೂಡ ಮಾಡ್ಲಿಕ್ಕೆ ರೀತಿಯಾದ ಕೆಲವು ತಂತ್ರಗಳನ್ನು ಬಳಸ್ತಾರ ಅಂತ. ಮಾನಸಿಕ ರೋಗಿ ತರ ಇದೀನಿ ನಾನು, ನನಗೇನು ಗೊತ್ತಿಲ್ಲ, ನನಗೆ ನಾನು ತಪ್ಪಿತಸ್ಥನೇ ಅಲ್ಲ ಅಂತ ಹೇಳಿ ಅದೆಲ್ಲ
1: ಇಲ್ಲ ಇಲ್ಲ, ತಪ್ಪಿತಸ್ಥ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಎರಡ್ ತರ, ನೀವ್ ಹೇಳ್ದಂಗೆ ಎರಡ್ ತರದ ಅಗೇನ್ ಜನ ಇರ್ತಾರೆ. ಕೆಲವರು ಅದರ ಬಳಕೆನೆ ಮಾಡೋದಿಲ್ಲ, ಪ್ಯೂರ್ ಬಿಸ್ನೆಸ್ ಮ್ಯಾನ್ ಆಗಿ

0: ಮಾಡೋದಾ?
1: ಹೇಗೆ ಅಂದ್ರೆ ಈ ಸ್ಮೋಕಿಂಗ್ ಈ ಸಿಗರೆಟ್
0: ಮಾರೋನು ಸಿಗರೆಟ್ ಸೇದಲ್ಲ
1: ಸೇದಲ್ಲ, ನಾನು ಮಾರ್ತೀನಿ, ನಾನು ಕುಡಿತೀನಿ ಪ್ಯಾಸಿವ್ ಆಗಿ, ಅದು ನಾನು ಸೇದಲ್ಲ ಅನ್ನೋ ತರದಲ್ಲಿ ಒಂದು. ಎರಡನೇದು ಈ ವ್ಯಸನಕ್ಕೆ ಒಳಪಟ್ಟವ್ರಿಗೆ ಮತ್ತೆ ನಾನು ವ್ಯಸನ ಮಾಡ್ಬೇಕು ಅಂದಾಗ ಅದನ್ನ ನಾನು ಖರೀದಿ ಮಾಡ್ಬೇಕಾಗಿರುತ್ತೆ. ಈಗ ಮನೆಯವರು ಕೊಡೋದಿಲ್ಲ. ಈಗ ನಾನು ಕುಡಿಬೇಕು ಅಥವಾ ನಾನು ಯಾವ್ದೋ ಒಂದು ಡ್ರಗ್ಸ್ ತಗೋಬೇಕು ಅಂದ್ರೆ ನನ್ಗೆ ಮತ್ತೆ ದುಡ್ಡು ಬೇಕು, ಆ ದುಡ್ಡು ನಾನು ಹೇಗೆ ತಗೋಬೇಕು? ಸೊ ಆವಾಗ ಈ ಪೆಡ್ಲರ್ಸ್ ಅಂತ ನಾವೇನ್ ಹೇಳ್ತೀವಿ, ಯಾರು ಈ ಸಾಗಾಟಗಾರರು ಮಾರಾಟಗಾರರು ಏನಿರ್ತಾರೆ ಅವ್ರಿಗೆ ಅವರು
0: ಮೊರೆ ಹೋಗ್ತಾರೆ,
1: ಅವ್ರು ದಾರಿ ಕೊಡ್ತಾರೆ, ನೀನ್ ಮಾರು ನಿಂಗೆ ನಾನು ಇದನ್ನ ಫ್ರೀ ಆಗಿ ಕೊಡ್ತೀನಿ ಅನ್ನೋ ತರದಲ್ಲಿ. ಸೊ ಆವಾಗ ಏನಾಗುತ್ತೆ, ನನಗೆ ಮಾರಾಟ ಮಾಡದೆ ಫ್ರೀ ಆಗಿ ಸಿಗುತ್ತೆ ಅಂದಾಗ ನಾನು ಕಷ್ಟಪಡೋದೇ ಬೇಕಾಗಿಲ್ವಲ್ಲ.
0: ಇರ್ಲಿ, ಅದು ಬೇರೆ ವಿಷಯನೇ. ಈಗ ಮಾದಕ ವಸ್ತುಗಳ ದಾಸರಾದವರು, ಮಾದಕ ವಸ್ತುಗಳ ಅದೊಂದು ಚಟವನ್ನಾಗಿ ಮಾಡಿಕೊಂಡವರಿಗೆ ಮಾನಸಿಕ ಸಮಸ್ಯೆಗಳು ಇರ್ತವೆ. ಆಮೇಲೆ ಮಾನಸಿಕ ಸಮಸ್ಯೆ ಇದ್ದವರು ಅದರ ದಾಸರಾಗಿನೂ ಕೂಡ ಆಗೋ ಸಾಧ್ಯತೆ ಇರುತ್ತೆ ಅಂತೇಳಿ ಸಾಧ್ಯತೆಗಳಿವೆ ಅಂತಂದ್ರೆ ಮಾತಾಡಿದ್ವಿ ಮೇಡಮ್. ತಾವು ಮಾದಕ ವಸ್ತುಗಳ ಚಟ ಇದ್ದವರಲ್ಲಿ ಮಾನಸಿಕ ಸಮಸ್ಯೆ ಇದ್ದವ್ರ ಬಗ್ಗೆ ತುಂಬ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ವಂದನೆಗಳು.

ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತಾಗಿ ಇದುವರೆಗೂ ಡಾ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್. ಈ ಕುರಿತು ಭದ್ರಾವತಿಯ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಕ್ರೆಡಿಟ್ ಆಫೀಸರ್ ಆದಂತಹ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್.
2: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಶ್ರೀ ಸುಮಿತ್ ಕುಲಕರ್ಣಿ ಅವರಿದ್ದಾರೆ. ಕ್ರೆಡಿಟ್ ಆಫೀಸರ್, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಭದ್ರಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನು, ನಾವು ಹಿಂದಿನ ದಿನಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ತುಂಬಾನೇ ಚರ್ಚೆ ಆಗಿರ್ತಕ್ಕಂತ ಒಂದು ಯೋಜನೆ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಅಂತ ಹೇಳ್ಬಿಟ್ಟು, ಈ ಕುರಿತು ಹಿಂದೆ ಸುಮಾರು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ದೂರದರ್ಶನ, ಆಕಾಶವಾಣಿಗಳಲ್ಲಿ ಕೂಡ ಹಿಂದೆ ಪ್ರಸಾರ ಆಗಿದ್ದುಂಟು. ಆದರೆ ಇವತ್ತು ಇದರ ಒಂದು ವಸ್ತುಸ್ಥಿತಿ, ಸದ್ಯದ ಒಂದು ಸ್ಥಿತಿ, ಆಮೇಲೆ ಹೇಗೆ ಇದು ಯಾವಾಗ ಆರಂಭ ಆಯಿತು, ಯಾವ ವರ್ಷ ಆರಂಭವಾಯಿತು, ಯಾವ ಉದ್ದೇಶಕ್ಕೆ ಆರಂಭವಾಯಿತು, ಮತ್ತೆ ಇದರ ಒಂದು ಉಪಯೋಗಗಳು ಏನಿದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸುಮಿತ್ ಅವರೇ.
3: ನಮಸ್ಕಾರ. ಸಾವರಿನ್ ಗೋಲ್ಡ್ ಬಾಂಡ್ ಆ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ನಿಮಗೆ ಒಂದೆರಡು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡುತ್ತೇನೆ. ಒಂದೇದಾಗಿ ನಮಗೇನಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ನಮಗೆ ಯಾರು ಈಗ ರೀಸೆಂಟ್ ಆಗಿ ಯಾರು ಬರ್ತಾ ಇದಾರೋ, ಕಸ್ಟಮರ್ಸ್ ಬ್ಯಾಂಕಿಂಗ್ ರಿಲೇಷನ್ಶಿಪ್ ಅನ್ನ ಡೆವಲಪ್ ಮಾಡಿಕೊಂಡು ಬ್ಯಾಂಕಿಗೆ ಅಪ್ರೋಚ್ ಆಗಿ ಅವರು ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಕೇಳಕ್ ಇಷ್ಟಪಡ್ತಾ ಇದ್ರು. ಅವ್ರಿಗೆ ಏನಪ್ಪ ಅಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಇದು RBI ಕಡೆಯಿಂದ ಇಶ್ಯೂ ಆಗಿರೋದು. RBI ಇಶ್ಯೂ ಮಾಡಿದ್ಮೇಲೆ ಹೆಂಗೆ ಮಾಡುತ್ತೆ, RBI ಇಶ್ಯೂಸ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾಗ ಇದು ಯಾವಾಗ ಇಶ್ಯೂ ಆಗುತ್ತೆ, ಯಾವ ಕೇಸಲ್ಲಿ ಇಶ್ಯೂ ಆಗುತ್ತೆ ಅಂದ್ರೆ, ಯಾವಾಗ ಗೌರ್ಮೆಂಟಿಗೆ ತತ್ಕಾಲಿಕವಾಗಿ ಫಂಡ್ಸ್ ಬೇಕಾಗಿರುತ್ತೋ, ಇಂಟರ್ನಲ್ ಫೈನಾನ್ಷಿಯಲ್ ಮಾನಿಟರಿಂಗ್ ಮಾಡುವಾಗ ಅಥವಾ ಏನೇ ಯಾವುದೇ ಬೇರೆ ವಿಷಯಕ್ಕಲ್ಲಿ ಫಂಡ್ಸ್ ಬೇಕಾದಾಗ ಗೌರ್ಮೆಂಟ್ ಆಫ್ ಇಂಡಿಯಾನ RBIಗೆ ಹೇಳುತ್ತೆ, ನನಗೆ ತತ್ಕಾಲಿಕವಾಗಿ ಫಂಡ್ಸ್ ಬಂದಾಗ ನಮಗೆ ನೀವು ಒಂದು ವ್ಯವಸ್ಥೆ ಮಾಡಿ ಅಂತ. ಅವಾಗ RBI ಅವ್ರು ಏನ್ ಮಾಡ್ತಾರೆ, ಆ ಸ್ಕೀಮ್, ಆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನು ಲಾಂಚ್ ಮಾಡಿಬಿಟ್ಟು ಎಲ್ಲ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸ್ ಮತ್ತೆ ಸ್ಟಾಕ್ ಹೋಲ್ಡಿಂಗ್ ಕಂಪನೀಸ್ಗಳು ಮತ್ತೆ ಪೋಸ್ಟ್ ಆಫೀಸಸ್ಗಳಲ್ಲಿ ಇದನ್ನ ಅವ್ರನ್ನ ಡೈರೆಕ್ಷನ್ ಅನ್ನ ಕೊಡ್ತಾರೆ, ಸಾವರಿನ್ ಗೋಲ್ಡ್ ಬಾಂಡ್ ಅನ್ನ ನೀವು ಇಶ್ಯೂ ಮಾಡಿ ಕಸ್ಟಮರ್ಸ್ಗೆ ಅಂತ. ಇದು ಹೇಗೆ ಇಶ್ಯೂ ಆಗತ್ತಂದ್ರೆ, ದ ಮೂಮೆಂಟ್ ಇದು ಯಾವ ರೀತಿಯಿಂದ ಬಿಡ್ತಾರೆ ಅಂದ್ರೆ, ಈ ಪ್ರತಿಯೊಂದು ಒಂದು ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ 4-5 ಟ್ರಾಂಚ್ ಅಲ್ಲಿ ಬಿಡ್ತಾರೆ, ಅಂದ್ರೆ 4-5 ಹಂತಗಳಲ್ಲಿ ಬಿಡ್ತಾರೆ. ಈಗ ನಮಗೆ ಲಾಸ್ಟ್ 2023 ಅಲ್ಲಿ ಬಿಟ್ಟಿದ್ದು, 2023 ಅಲ್ಲಿ 4 ಟ್ರಾಂಚ್ ಅಲ್ಲಿ ಬಿಟ್ಟಿದ್ರು. ಅದಾದ್ಮೇಲೆ ಈಗ ರೀಸೆಂಟ್ಲಿ ನಮಗೆ ಯಾವ ಟ್ರಾಂಚ್ ಅನ್ನು ಬಿಟ್ಟಿಲ್ಲ. ದ ರೀಸನ್ ಫಾರ್ ಯಾಕೆ ಬಿಟ್ಟಿಲ್ಲ ಅಂತ ಹೇಳಕ್ಕೆ, ದೇರ್ ಮೈಟ್ ಬಿ ಸಮ್ ಅದರ್ ರೀಸನ್ಸ್ ರಿಲೇಟೆಡ್ ಟು RBI ಫಂಡಿಂಗ್, ಅಥವಾ ನಮಗೆ ಏನಾದರೂ ಬೇರೆ ವಿಷಯದಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿರ್ಬೋದು, ಅದು ಗೊತ್ತಿಲ್ಲ. ಬಟ್ ಲಾಸ್ಟ್ 2023 ಏನ ಬಿಟ್ಟರು ದಟ್ ವಾಸ್ ದ ಲಾಸ್ಟ್. ಅದಾದ್ಮೇಲೆ ಯಾರ್ದು ಹಳೆ ಗೌರ್ಮೆಂಟ್ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಯಾರಾದರೂ ಇದ್ ಮಾಡ್ತಾ ಇದಾರೋ, ಇನ್ವೆಸ್ಟ್ ಮಾಡಿದಾರೋ, ಅವರಿಗೆ ಈಗ ಮೆಚುರಿಟಿ ಬರ್ತಾ ಇದೆ. ಈಗ

0: ಇದ್ರದ್ದು ಸವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಮ್ಯಾಚುರಿಟಿ ಮ್ಯಾಕ್ಸಿಮಮ್ ಇರೋದು 8 ವರ್ಷ. 8 ವರ್ಷ ಮ್ಯಾಚುರಿಟಿ ಪೀರಿಯಡ್ ಇರುತ್ತೆ. ಮತ್ತೆ ಇದನ್ನು ಮಿನಿಮಮ್ ಲಾಕ್ ಇನ್ ಪೀರಿಯಡ್ ಅಲ್ಲಿ ನಾವು ಪ್ರೀ ಮೆಚೂರ್ ಮಾಡಬೇಕು ಅಂತಂದ್ರೆ 5 ವರ್ಷ. 5 ವರ್ಷ ನಾವು ಇಡಲೇಬೇಕಾಗತ್ತೆ. 5 ವರ್ಷ ನಂತರ ನಮಗೆ ಪ್ರೀ ಮೆಚೂರ್ ರಿಡೆಂಪ್ಷನ್ ಮಾಡುವಂತದ್ದು ಅಪರ್ಚುನಿಟಿಯನ್ನ ಆರ್ ಬಿ ಐ ನಮಗೆ ಕೊಡುತ್ತೆ ಕಸ್ಟಮರ್ಸ್ಗೆ. ಸೊ ಅವಾಗ ಏನಾಗುತ್ತೆ, ದ ಇನ್ವೆಸ್ಟ್ಮೆಂಟ್ ಹೇಗೆ ಅಂದ್ರೆ, ನೀವು ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಸ್ ಅಥವಾ ಸ್ಟಾಕ್ ಹೋಲ್ಡಿಂಗ್ ಕಂಪನಿಯಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಬಹುದು. ಇದು ಹೇಗೆ ಮಾಡ್ತಾರೆ ಅಂದ್ರೆ, ಪರ್ ಗ್ರಾಮ್ ಲೆಕ್ಕದಲ್ಲಿ ನೀವು ಎಷ್ಟು ಗ್ರಾಮ್ ಅನ್ನ ಇನ್ವೆಸ್ಟ್ ಮಾಡ್ತೀರೋ ಅದು ಇಲ್ಲಿ ನಿಮ್ಮ ಸ್ಟಾಕ್ ಹೋಲ್ಡಿಂಗ್ ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 1 ಗ್ರಾಮ್ ಇನ್ ರೇಟು ಮಾರ್ಕೆಟ್ ರೇಟ್ ಅಲ್ಲಿ 6,200 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಅಥವಾ ಇವತ್ತಿನ ರೇಟ್ ನಮಗೆ ಹೇಳಿದ್ರೆ 8,900 ಅದು 9,000 ಇದೆ ಅಂತ ಅನ್ಕೊಂಡ್ರೆ 9,000 ರೂಪಾಯಿ ಪರ್ ಗ್ರಾಮು ಪ್ಯೂರಿಟಿ 99999 ಪ್ಯೂರಿಟಿ ಆಸ್ ಇಶ್ಯೂಡ್ ಬೈ ಇದು ಇಂಡಿಯನ್ ಬೂಲಿಯನ್ ಅಂಡ್ ಜುವೆಲರ್ಸ್ ಅಸೋಸಿಯೇಷನ್ ಲಿಮಿಟೆಡ್ ಅವರು ಇಶ್ಯೂ ಮಾಡ್ತಾರೆ. ಆ ಪ್ಯೂರಿಟಿಯಲ್ಲಿ ನಮಗೆ ಪರ್ ಗ್ರಾಮ್ ಗೋಲ್ಡ್ ಕೌಂಟ್ ಆಗುತ್ತೆ. ದಟ್ ವಿಲ್ ಬಿ ದ ನಾಮಿನಲ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ ಫಾರ್ ದ ಸವರಿನ್ ಗೋಲ್ಡ್ ಬಾಂಡ್ ದಟ್ ವಿಲ್ ಬಿ ಇನ್ವೆಸ್ಟೆಡ್. ಈ ಕಸ್ಟಮರ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಪರ್ ಗ್ರಾಮ್ ಲೆಕ್ಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ನನಗೆ ಸರ್ 2 ಗ್ರಾಮ್ ಕೊಡಿ 3 ಗ್ರಾಮ್ ಕೊಡಿ ಅಂತ ಹೇಳ್ತಾರೆ. ಅವಾಗ ಅವರು 3 ಗ್ರಾಮ್ ಕೇಳಿದ್ರೆ ಅವತ್ತಿನ ರೇಟು ಇಂಟು ದ ನಂಬರ್ ಆಫ್ ಗ್ರಾಮ್ಸ್ ದಟ್ ವಿಲ್ ಬಿ ಹೀಸ್ ಹೋಲ್ಡಿಂಗ್ ವ್ಯಾಲ್ಯೂ ಅವತ್ತಿನ ಡೇಟ್ಗೆ. ಸೊ ದಟ್ ವಿಲ್ ಬಿ ಕೌಂಟೆಡ್ ಆಸ್ ಹೀಸ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಒಂದು ಇದರಲ್ಲಿ ಈಗ ಲಿಮಿಟ್ ಏನಿದೆಯಪ್ಪ ಅಂತ, ಮಿನಿಮಮ್ ಯಾರಾದರೂ ಇಂಡಿವಿಜುವಲ್ ಎಚ್ ಯು ಎಫ್ ಇಲ್ಲ ಕರ್ತಾ ಅವರು ಎಚ್ ಯು ಎಫ್ ಅಲ್ಲಿ ಕರ್ತಾ ಇದ್ದವರು ಇಲ್ಲ ಯಾವ್ದೊಂದು ಟ್ರಸ್ಟ್ ಎಜುಕೇಶನಲ್ ಆರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಯಾರು ಇನ್ವೆಸ್ಟ್
1: ಮಾಡಬಹುದು.
0: ಆಮೇಲೆ 1 ಗ್ರಾಮ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ, ಮಿನಿಮಮ್ 1 ಗ್ರಾಮ್, ಮ್ಯಾಕ್ಸಿಮಮ್ ಇಟ್ ವಿಲ್ ಗೋ ಅಪ್ ಟು 4 ಕೆಜಿಸ್.
1: ಎನ್ಆರ್ಐಗಳು ಕೂಡ ಇನ್ವೆಸ್ಟ್ ಮಾಡಬಹುದು.
0: ಎನ್ಆರ್ಐ ರೆಸಿಡೆಂಟ್ ಇಂಡಿವಿಜುವಲ್ಸ್ ಮಾತ್ರ ಅವಕಾಶ ಇರೋದು. ಎನ್ಆರ್ಐ ಸಬ್ಜೆಕ್ಟೆಡ್ ಟು ಸರ್ಟನ್ ಕಂಡೀಷನ್ಸ್ ಇನ್ವೆಸ್ಟ್,
1: ಕೆಲವೊಂದು ಕಂಡೀಷನ್ಸ್
0: ಅದು ಡೇಟ್ ಆನ್ ಡೇಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಲೇಟೆಸ್ಟ್ ನಾವು ಆರ್ಬಿಐ ಸರ್ಕ್ಯುಲರ್ ನೋಡ್ಬಿಟ್ಟು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸದ್ಯಕ್ಕೆ ನಾವು ಇಂಡಿಯನ್ ರೆಸಿಡೆಂಟ್ಸ್ ಮಾತ್ರ ಅದು ಎಲಿಜಿಬಲ್ ಇರೋದು. ಆಮೇಲೆ ನೆಕ್ಸ್ಟ್ ನಮಗೆ ಇದರಲ್ಲಿ ಪ್ಯೂರಿಟಿ ಆಫ್ ಗೋಲ್ಡ್, ನಾನು ಹೇಳಿದಂಗೆ 999 ಪ್ಯೂರಿಟಿ ಆಸ್ ಪಬ್ಲಿಷ್ಡ್ ಬೈ IBJA ಇಂಡಿಯನ್ ಬುಲಿಯನ್ ಅಂಡ್ ಜುವೆಲರ್ಸ್ ಅಸೋಸಿಯೇಷನ್. ಅದು ಪರ್ ವೀಕ್ ಆವರೇಜ್ ಟ್ರಾನ್ಸಾಕ್ಷನ್ 3 ಡೇಸ್ ಆವರೇಜ್ ತಗೊಂಡು ಅವರು ಪಬ್ಲಿಷ್ ಮಾಡ್ತಾರೆ ಒಂದು ರೇಟ್ ಅನ್ನ, ಆ ನಾಮಿನಲ್ ವ್ಯಾಲ್ಯೂ. ಸೊ ದಟ್ ವಿಲ್ ಬಿ ಪರ್ ಗ್ರಾಮ್ ಪ್ರೈಸ್ ಆಫ್ ದ ಗೋಲ್ಡ್ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅದು. ನೆಕ್ಸ್ಟ್ ಈಗ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್, ನಿಮಗೆ ಇದಕ್ಕೆ ಅಡ್ವಾಂಟೇಜ್ ಏನಪ್ಪ ಅಂದ್ರೆ, ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರಿಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಈಗ RBI ಏನ್ ಮಾಡ್ತಾರೆ, ಗೋಲ್ಡ್ ಬಾಂಡ್ ರಿಲೀಸ್ ಮಾಡ್ತಾರೆ. ಹೆಂಗೆ ಈಗ ನಿಮಗೆ ಫಿಸಿಕಲ್, ನಾವು ಮಾರ್ಕೆಟ್ ಅಲ್ಲಿ ಹೋದಾಗ ಫಿಸಿಕಲ್ ಗೋಲ್ಡ್ ತಗೋತೀವಿ. ಸೊ ಇದು ಆತರ ಅಲ್ಲ, ಇದು ನಿಮಗೆ ಡಾಕ್ಯುಮೆಂಟ್ ಇದ್ದಂಗೆ.
1: ಡಾಕ್ಯುಮೆಂಟ್
0: ಇದು ನಿಮಗೆ ಜಸ್ಟ್ ಯು ಆರ್ ಇನ್ವೆಸ್ಟೆಡ್ ಗೋಲ್ಡ್ ಆಸ್ ಅ ಪಾರ್ಟ್ ಆಫ್ ಇನ್ ನಾಟ್ ಆಸ್ ಅ ಫಿಸಿಕಲ್ ಗೋಲ್ಡ್ ಬಟ್ ಇನ್ ದ ಫಾರ್ಮ್ ಆಫ್
1: ಡಾಕ್ಯುಮೆಂಟ್.
0: ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಎಷ್ಟಪ್ಪ ಇದು ಶಕ್ತಿ ಇದೆ ಈ ಡಾಕ್ಯುಮೆಂಟ್ ಗೆ ಅಂದ್ರೆ, ಇದು ಯಾವ್ದು ನಿಮಗೆ ಇದು ಥೆಫ್ಟ್ ಆಗಲ್ಲ.
1: ಓಕೆ,
0: ಯಾವ್ದೇ ನೀವು ನಾರ್ಮಲ್ ನಾವು ಹೊರಗಡೆ ಹೋದ ಚೈನ್ ಸ್ನ್ಯಾಚರ್ಸ್ ಇಲ್ಲ ಯಾರು ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಫೇಸ್ ಮಾಡ್ತಾರೆ ವಿಮೆನ್ ಎಸ್ಪೆಷಲಿ. ಸೊ ಅವರಿಗೆ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಲ್ಲಿ ಮಾಡಿರ್ತಾರೆ ಬಟ್ ಫಿಸಿಕಲ್ ಗೋಲ್ಡ್ ಇರಲ್ಲ,
1: ಇರೋದಿಲ್ಲ,
0: ಗೋಲ್ಡ್ ಆಸ್ ಅ ಡಾಕ್ಯುಮೆಂಟ್ ಅಂತ ಇರುತ್ತೆ. ಸೊ ದಿಸ್ ಇಟ್ ವಿಲ್ ಪ್ರಿವೆಂಟ್ ಫ್ರಮ್ ಥೆಫ್ಟ್ ಆರ್ ಲಾಸ್ ಈಸ್ ಅ ಮೇಜರ್ ಅಡ್ವಾಂಟೇಜ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇದು ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ನಾನು ಹೇಳ್ದಂಗೆ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂದ್ರೆ 2.5% ಇಂಟ್ರೆಸ್ಟ್ ಸಿಗುತ್ತೆ, 2.5% ಪರ್ ಆನಮ್ ಅಂಡ್ ಇಟ್ ಈಸ್ ಪೇಡ್ ಹಾಫ್ ಇಯರ್ಲಿ. ನಾವು 2.5% ಇಂಟ್ರೆಸ್ಟ್ ಅಂತ ಹೇಳಿದಾಗ, ಈಗ ನೀವು 1 ಗ್ರಾಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 ಗ್ರಾಮಿಗೆ 2.5% ಇಂಟ್ರೆಸ್ಟ್ ಒಂದ್ ವರ್ಷಕ್ಕೆ ಎಷ್ಟು ಬರುತ್ತೋ ಅದರ ವ್ಯಾಲ್ಯೂ ಎವ್ರಿ 6 ತಿಂಗಳಿಗೆ ಒಂದ್ಸಲ ಕೊಡ್ತೀವಿ ಅಂತ.
1: 1 ಗ್ರಾಮ್ ಇಂದ ಎಷ್ಟು ಹೆಚ್ಚುವರಿ ಅಂತಂದ್ರೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ.
0: ನಾನು ಹೇಳಿದಂಗೆ ಮಿನಿಮಮ್ 1 ಗ್ರಾಮ್ ಇನ್ವೆಸ್ಟ್ಮೆಂಟ್, ಮ್ಯಾಕ್ಸಿಮಮ್ 4 ಕೆಜಿ.
1: 4 ಕೆಜಿಗಳು
0: ಅಂದ್ರೆ 400 × ನಿಮ್ಗೆ ಎಷ್ಟು ನೋಡಿ, 1,000 ಗ್ರಾಮ್ಸ್, 4,000 ಗ್ರಾಮ್ಸ್ ಒಳಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು.
1: ಒಟ್ಟಾರೆಯಾಗಿ ಈ ಸವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
0: ಸವರಿನ್ ಗೋಲ್ಡ್ ಬಾಂಡ್ ಒಂದು ಒಳ್ಳೆ ಮತ್ತು ಸೇಫ್ ಹಾಗೂ ಹೆಲ್ದಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹೇಳಿದ್ರೆ ಇದೇನಾಗತ್ತೆ ಅಂದ್ರೆ, ಜನರಲ್ಲಿ ಒಂದು ಅವೇರ್ನೆಸ್ ಬರುತ್ತೆ. ಸೊ ಇದು RBI ಏನಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ, ಹಾಗೆಲ್ಲ ಹೂಡಿಕೆ ಯಾಕೆ ಮಾಡಬೇಕು, ಅಥವಾ ಯಾರು ಹೂಡಿಕೆ ಇನ್ನೂವರೆಗೂ ಮಾಡಿಲ್ಲ ಅವರಿಗೆ ಈ ರೀತಿಯಲ್ಲಿ ಮಾಡಿದ್ರೆ ಏನು ಅಡ್ವಾಂಟೇಜ್ ಆಗುತ್ತೋ. ಸೊ ಆ ರೀತಿಯಿಂದ ಮಾಡಿದಾಗ ಈಗ ಗೋಲ್ಡ್ ಅಂತ ಬಂದಾಗ ಎಲ್ರಿಗೂ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಯಾರು ನೀವು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಾ ಏನೋ ಇರ್ಬೋದಪ್ಪ ಅಂತ ಏನೋ ಒಂದು ಕುತೂಹಲ ಜನರಿಗೆ ಬರುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ನಾವು ಇದನ್ನ ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಕೌಂಟ್ ಆಗುತ್ತೆ, ಮತ್ತೆ ಹಾಗೆ ಅವರು ನಮ್ಮ ಬ್ಯಾಂಕ್ ಮತ್ತೆ ಕಸ್ಟಮರ್ ರಿಲೇಶನ್ಶಿಪ್ ಟ್ರಸ್ಟ್ ಬೆಳೆಯುತ್ತೆ, ಹಾಗೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ RBI ಅಲ್ಲಿ ಕೂಡಿ ವರ್ಕ್ ಮಾಡುವಂತದ್ದು ಕಾನ್ಸಿಕ್ವೆನ್ಸಸ್ ಬರುತ್ತೆ. ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ

0: ಆಮೇಲೆ ಜನರಲ್ ಪಬ್ಲಿಕ್ಗೆ, ಯಾವಾಗ್ಲೂ ಜನರಲ್ ಪಬ್ಲಿಕ್ಗೋಸ್ಕರನೇ ಮಾಡೋದು ಇವೆಲ್ಲ ಏನ ಸ್ಕೀಮ್ ಇದ್ರು, ಮತ್ತೆ ಅವ್ರಿಗೆ ಹೆಲ್ಪ್ ಆಗ್ಲಿ, ಯಾವುದೇ ತರ ಇದರಲ್ಲಿ ಲಾಸ್ ಅಥವಾ ಫ್ರಾಡ್ ಅಂತ ಏನೂ ಇಲ್ಲ, ಇದು ಯಾವುದೋ ಏನೂ ಇಲ್ಲ. ಮತ್ತೆ ಏನೇ ಆದ್ರೂ ನಮಗೆ ಅದು ಬ್ಯಾಂಕ್ ಕಡೆಯಿಂದ ಕಂಪ್ಲೇಂಟ್ ಅಥವಾ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಅಂತ ಇರುತ್ತೆ. ಅದರಲ್ಲಿ ನಾವು ಯಾರೇ ಕಸ್ಟಮರ್ ಏನೇ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಅವ್ರು ಬ್ಯಾಂಕಿಗೆ ಅಪ್ರೋಚ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆರ್ಬಿಐಗೂ ಒಂಬಡ್ಸ್ಮನ್ ಅಂತ
1: ಬರುತ್ತೆ,
0: ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಲ್ಲಿ ಅವರು ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ಏನೇ ಇಶ್ಯೂಸ್ ಕ್ವೆರೀಸ್ ಏನೇ ಇದ್ರೂ ನಾವು ಯಾವಾಗ್ಲೂ ನಮ್ಮ ಕಸ್ಟಮರ್ಸ್ ಗೆ ಓಪನ್ ಆಗಿ
1: ಸಲಹೆ
0: ಕೊಡ್ತಾ ಇರ್ತೀವಿ. ಮತ್ತೆ ಅವ್ರಿಗೆ ನಾವು ಇದನ್ನು ಹೇಳ್ತಾ ಇರ್ತೀವಿ, ಏನಾದ್ರು ಸಮಸ್ಯೆ ಬಂದ್ರೆ ನಮ್ಗೆ ಹೇಳಿ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಅದನ್ನು ಹೇಳ್ತಾ ಇರ್ತೀವಿ. ಹಾಗೆ ಮತ್ತೆ ಏನೋ ಸಣ್ಣ ಪುಟ್ಟ ಸರ್ವಿಸ್ ಆಗ್ಲು ಏನೋ ಆಗ್ಲು ನಾವು ಅದರ ಯಾವ ರೀತಿಯಿಂದ ಎಲ್ಲಾ ರೀತಿಯಿಂದ ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತೀವಿ. ಎಸ್ಪೆಷಲಿ ಸವರ್ನ್ ಗೋಲ್ಡ್ ಬಾಂಡ್ ಅಲ್ಲಿ ನಾವು ಯಾವಾಗ್ಲೂ ಹೇಳೋದಿದೆ, ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಬಿ ಎಂಜಾಯಿಂಗ್ ಫಾರ್ ಲೈಫ್.
1: ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆನ ಕೊಡಿ ಸರ್.
0: 9448466280.
1: ಧನ್ಯವಾದ ಸುಮಿತ್ ಕುಲಕರ್ಣಿ ಅವರೇ. ಇದುವರೆಗೆ ತಾವು ಏನು ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಸಂಕ್ಷಿಪ್ತ ರೂಪದಲ್ಲಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಈ ಕುರಿತು ಭದ್ರಾವತಿಯ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಕ್ರೆಡಿಟ್ ಆಫೀಸರ್ ಆದಂತಹ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಲೋಕಸಭೆಯಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮೇಲೆ ಮುಂದುವರೆದ ಚರ್ಚೆ, ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿಕೆ. ಇಂದು ಅಂತಾರಾಷ್ಟೀಯ ಹುಲಿ ದಿನ, ಹುಲಿ ಸಂರಕ್ಷಣೆಯಲ್ಲಿ ಭಾರತ ಜಾಗತಿಕ ನಾಯಕ, ಪ್ರಧಾನಿ ನರೇಂದ್ರ ಮೋದಿ. ಇಂದು ಗುರುಪೌರ್ಣಿಮೆ, ಬಿಜೆಪಿಯಿಂದ ಇಂದು ಶ್ರೀ ಗುರು ರವಿದಾಸ್ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ನೈರುತ್ಯ ಜಪಾನ್ನಲ್ಲಿ ಭೂಕಂಪ, 13 ಮಂದಿ ಸಾವು. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಪುರುಷ ಮತ್ತು ಮಹಿಳಾ ತಂಡಗಳು. ವಾರ್ತೆಗಳ ವಿವರ: ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ವಿರುದ್ದ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ಸ್ವಲ್ಪ ಕಾಲ ಮುಂದೂಡಲಾಗಿತ್ತು. ಲೋಕಸಭೆಯಲ್ಲಿ ಬೆಳಗ್ಗೆ ಕಲಾಪ ಪ್ರಾರಂಭಿಸಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದ ವೇಟ್ ಲಿಫ್ಟರ್ ಹರ್ಜಿಂದರ್ ಕೌರ್ ಹಾಗೂ ಕ್ರೀಡಾಪಟು ಗುಲ್ವೀರ್ ಸಿಂಗ್ ಅವರನ್ನು ಅಭಿನಂದಿಸಿದರು. ರಾಷ್ಟದ ಹೆಮ್ಮೆಯನ್ನು ಹೆಚ್ಚಿಸಿದ್ದಕ್ಕಾಗಿ ಎಲ್ಲಾ ಆಟಗಾರರು ಮತ್ತು ಅವರ ತರಬೇತುದಾರರ ಪರಿಶ್ರಮವನ್ನು ಶ್ಲಾಘಿಸಿದರು. ಸ್ಪೀಕರ್ ಅವರ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಮುಂದಾದಾಗ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲ ಪ್ರಯೋಗಿಸಿದ್ದಾರೆ ಎಂದು ಆರೋಪಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಆಗ ಪ್ರಶ್ನೋತ್ತರ ಕಲಾಪ ಸದಸ್ಯರಿಗೆ ಸೇರಿತು. ಸರ್ಕಾರದಿಂದ ಉತ್ತರವನ್ನು ಪಡೆಯುವುದು ಸದಸ್ಯರಿಗೆ ಅತ್ಯಂತ ಮುಖ್ಯವಾದ ಕೆಲಸ. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಪ್ರಶ್ನೋತ್ತರ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಇದು ಸೂಕ್ತವಲ್ಲ. ಯೋಜಿತ ರೀತಿಯಲ್ಲಿ ಸದನ ಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸದೀಯ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 12 ಗಂಟೆವರೆಗೆ ಮುಂದೂಡಲಾಗಿತ್ತು. ನಂತರ ಮತ್ತೆ ಸದನ ಸಮಾವೇಶಗೊಂಡಿದ್ದು ಪ್ರಶ್ನೆಪತ್ರಿಕೆ ಸೋರಿಕೆ ಸಂಬಂಧಿಸಿದ ತಿದ್ದುಪಡಿ ಮಸೂದೆ ಬಗ್ಗೆ ಚರ್ಚೆ ಮುಂದುವರೆದಿದೆ. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಭಾರೀ ಗದ್ದಲ ಕೋಲಾಹಲ ಉಂಟಾಯಿತು. ವಿದ್ಯಾರ್ಥಿಗಳ ಮೇಲಿನ ಕ್ರಮವನ್ನು ವಿಪಕ್ಷ ಸದಸ್ಯರು ವಿರೋಧಿಸಿದರು. ಸದನವನ್ನು ನಡೆಸಲು ಸಾಧ್ಯವಾಗದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಲಾಪವನ್ನು 12 ಗಂಟೆವರೆಗೆ ಮುಂದೂಡಲಾಯಿತು. ನಂತರ ಸದನ ಸೇರಿದ ಗದ್ದಲ ಮುಂದುವರಿಯಿತು. ಆಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಹುಲಿ ಸಂರಕ್ಷಣೆ, ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆ ಹಾಗೂ ಕಾಡು ಹುಲಿಗಳ ಸಂಖ್ಯೆ ಕುಸಿತದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಹುಲಿ ದಿನವನ್ನು ಇಂದು ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ. 2010 ನವೆಂಬರ್ನಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಹುಲಿ ಶೃಂಗಸಭೆಯಲ್ಲಿ ಈ ದಿನವನ್ನು ಘೋಷಿಸಲಾಯಿತು. ಭಾರತ ಸೇರಿದಂತೆ ಹುಲಿಗಳ ಆವಾಸ ಹೊಂದಿರುವ 13 ದೇಶ

0: ಗಳ ನಾಯಕರು 2022ರ ವೇಳೆಗೆ ವಿಶ್ವದ ಕಾಡು ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯ TX2 ಗುರಿಯನ್ನು ಅಳವಡಿಸಿಕೊಂಡಿದ್ದರು. 2010ರಲ್ಲಿ ವಿಶ್ವದಲ್ಲಿ ಕೇವಲ 3,200 ಕಾಡು ಹುಲಿಗಳು ಮಾತ್ರ ಉಳಿದಿವೆ ಎಂದು ಅಂದಾಜಿಸಲಾಗಿತ್ತು. ಇತ್ತೀಚಿನ ಜಾಗತಿಕ ಅಂದಾಜಿನ ಪ್ರಕಾರ ವಿಶ್ವದಲ್ಲಿ ಸುಮಾರು 5,711 ಕಾಡು ಹುಲಿಗಳಿದ್ದು ಇದು ಸುಮಾರು 78% ಹೆಚ್ಚಳವಾಗಿದೆ. ವೈಜ್ಞಾನಿಕ ಆಧಾರಿತ ನೀತಿಗಳು ಹಾಗೂ ಬಲಿಷ್ಠ ಸಾಂಸ್ಥಿಕ ವ್ಯವಸ್ಥೆಯ ಮೂಲಕ ಭಾರತ ಹುಲಿ ಸಂರಕ್ಷಣೆಯಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಸ್ತುತ ವಿಶ್ವದ ಸುಮಾರು 70% ಕಾಡು ಹುಲಿಗಳಿಗೆ ಭಾರತವೇ ನೆಲೆಯಾಗಿದೆ. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಭಾರತದ ಶತಮಾನಗಳ ಪರಂಪರೆ ಹಾಗೂ ಜನರ ಸಾಮೂಹಿಕ ಸಂಕಲ್ಪವೇ ದೇಶದ ಹುಲಿ ಸಂರಕ್ಷಣಾ ಪ್ರಯತ್ನಗಳಿಗೆ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಭಾರತ ಹುಲಿ ಸಂರಕ್ಷಣೆಯಲ್ಲಿ ಗಮನಾರ್ಹ ಯಶಸ್ಸು ಸಾಧಿಸಿದೆ. ಭಾರತ ಹುಲಿ ಸಂರಕ್ಷಣೆಯಲ್ಲಿ ಜಾಗತಿಕ ನಾಯಕನಾಗಿ ಉಳಿದಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ದೇಶದ ಕಾಡುಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಅರಣ್ಯ ಅವಲಂಬಿತ ಸಮುದಾಯಗಳನ್ನು ಬೆಂಬಲಿಸುವಾಗ ಹುಲಿಗಳು ಮತ್ತು ಅವುಗಳ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಭೂಪೇಂದರ್ ಯಾದವ್ ಹೇಳಿದ್ದಾರೆ. ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ಇಂದು ದೇಶಾದ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ. ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು ತಮ್ಮ ಜ್ಞಾನ, ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಲಾಗುತ್ತಿದೆ. ಬೌದ್ಧ ಸಂಪ್ರದಾಯದ ಪ್ರಕಾರ ಜ್ಞಾನೋದಯ ಪಡೆದ ಬಳಿಕ ಭಗವಾನ್ ಬುದ್ಧರು ಇದೇ ದಿನ ಬೋಧಗಯಾದಿಂದ ಸಾರನಾಥಕ್ಕೆ ತೆರಳಿ ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದರು. ಹೀಗಾಗಿ ಬೌದ್ಧ ಧರ್ಮದ ಅನುಯಾಯಿಗಳು ಈ ದಿನ ಭಗವಾನ್ ಬುದ್ಧರನ್ನು ಪೂಜಿಸಿ ಗೌರವ ಸಲ್ಲಿಸುತ್ತಾರೆ. ಗುರು ಪೌರ್ಣಮಿಯ ಪ್ರಯುಕ್ತ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಶುಭಾಶಯ ಕೋರಿದ್ದಾರೆ. ಗುರುಗಳು ಕೇವಲ ಜ್ಞಾನವನ್ನು ಬೋಧಿಸುವುದಲ್ಲದೆ ತಮ್ಮ ಶಿಷ್ಯರಲ್ಲಿ ಸಕಾರಾತ್ಮಕ ಚೈತನ್ಯವನ್ನು ತುಂಬಿ ಉದಾತ್ತ ಚಿಂತನೆಗಳು ಹಾಗೂ ಉತ್ತಮ ಸಂಸ್ಕಾರಗಳನ್ನು ಬೆಳೆಸುತ್ತಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗುರುಗಳ ಆದರ್ಶವನ್ನು ತಮ್ಮ ಜೀವನದ ಶಕ್ತಿಯನ್ನಾಗಿ ರೂಪಿಸಿಕೊಳ್ಳುವಂತೆ ದೇಶದ ಜನತೆಗೆ ಪ್ರಧಾನಿ ಕರೆ ನೀಡಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯುನ್ನತ ಸ್ಥಾನವಿದ್ದು ಅವರು ಜ್ಞಾನದ ಅಮೃತವನ್ನು ನೀಡಿ ಶಿಷ್ಯರ ಜೀವನವನ್ನು ಸಮೃದ್ಧಗೊಳಿಸುತ್ತಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂತ ಶಿರೋಮಣಿ ಗುರು ರವಿದಾಸ್ ಮಹಾರಾಜರ 650ನೇ ಜನ್ಮ ವರ್ಷಾಚರಣೆಯನ್ನು ಗುರುತಿಸಲು ಗುರು ಪೌರ್ಣಿಮೆಯ ಜೊತೆ ಜೊತೆಯಲ್ಲಿ ಇಂದು ರಾಷ್ಟವ್ಯಾಪಿ ಶ್ರೀ ಗುರು ರವಿದಾಸ್ ಮಹಾರಾಜ್ ಸಂಕಲ್ಪ ಅಭಿಯಾನವನ್ನು ಬಿಜೆಪಿ ಪ್ರಾರಂಭಿಸಲಿದೆ. ಈ ಅಭಿಯಾನವನ್ನು ಇಂದು ವಾರಣಾಸಿಯ ಸೀರ್ ಗೋವರ್ಧನಪುರದಲ್ಲಿರುವ ಸಂತ ರವಿದಾಸ್ ಅವರ ಜನ್ಮಸ್ಥಳದಲ್ಲಿ ಉದ್ಘಾಟಿಸಲಾಗುತ್ತಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಸಂಜೆ ಸಂತ ರವಿದಾಸ್ ಅವರ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದ್ದಾರೆ. ಸುಮಾರು 25,000 ಮಂದಿ ಈ ಸಂಕಲ್ಪ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮಗಳ ಸರಣಿಯು ಬರುವ ವರ್ಷದ ಫೆಬ್ರವರಿ 20ರವರೆಗೆ ಮುಂದುವರಿಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಲಿಮಿಟೆಡ್ನ ಕಾರ್ಯಾಚರಣೆಯನ್ನು ವಿಸರ್ಜಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿರುವುದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಈ ಪ್ರಕ್ರಿಯೆಯ ಅಧಿಕೃತ ಲಿಕ್ವಿಡೇಟರ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಮುಖ್ಯ ಪ್ರಬಂಧಕ ಗಿರಿಕುಮಾರ್ ನಾಯರ್ ಅವರನ್ನು ನೇಮಕ ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಹಾಗೂ ಕಂಪನಿಗಳ ಕಾಯ್ದೆ 2013 ನಿಬಂಧನೆಗಳ ಅನ್ವಯ ಪೇಟಿಎಂ ಬ್ಯಾಂಕ್ ಅನ್ನು ವಿಸರ್ಜಿಸಲು ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಪತಿ ಅವರು ಗುಲ್ವೀರ್ ಸಿಂಗ್ ಅವರ ಅದ್ಭುತ ಪ್ರದರ್ಶನವು ಪುರುಷರ 10,000 ಮೀಟರ್ ಓಟ

0: ಭಾರತಕ್ಕೆ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ತಂದುಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅವರ ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಮತ್ತು ಭವಿಷ್ಯದಲ್ಲಿ ಅವರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಸಿಗಲಿ ಎಂದು ಹಾರೈಸಿದ್ದಾರೆ. ಉಕ್ರೇನ್ನ ಕೈಮ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಭಾರತೀಯ ನಾವಿಕರಿರುವ ಎಂವಿ ಅಮೀರ್ ಒನ್ ಹಡಗಿನ ಪರಿಸ್ಥಿತಿಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಾಯಭಾರ ಕಚೇರಿ ಹಡಗಿನಲ್ಲಿರುವ ಎಲ್ಲಾ ಭಾರತೀಯರ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕಿಸುವುದಾಗಿ ತಿಳಿಸಿದೆ. ನೈರುತ್ಯ ಜಪಾನ್ನ ಕುಮುಟೋದಲ್ಲಿ ನಿನ್ನೆ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಡಿತ, ಹಾನಿಗೊಳಗಾದ ಸಂಚಾರಿ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಕ್ಯೂನ್ಶು ಶಿಂಕನ್ಸೆಕ್ ಬುಲೆಟ್ ರೈಲು ಹಾಗೂ ಕೆಲವು ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಿದೆ. ತುರ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ತೀವ್ರ ಹಾನಿಗೊಳಗಾದ ಪ್ರದೇಶಗಳಲ್ಲಿ ರಕ್ಷಣಾ ಪ್ರಯತ್ನಗಳು ನಡೆಯಲಿವೆ ಎಂದು ಪ್ರಧಾನಿ ಸನೆ ತಕೈಚಿ ಹೇಳಿದ್ದಾರೆ. 36,900ಕ್ಕೂ ಹೆಚ್ಚು ಮನೆಗಳು ಇನ್ನೂ ವಿದ್ಯುತ್ ಸಂಪರ್ಕ ಕಡಿತಗೊಂಡಿವೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಸಂವಹನ ಜಾಲಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಒಂಟಾರಿಯೋದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಭಾರತದ ಪುರುಷರು ಮತ್ತು ಮಹಿಳೆಯರ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. 5ನೇ ಶ್ರೇಯಾಂಕದ ಭಾರತೀಯ ಪುರುಷರ ತಂಡ ಕುವೈತ್ ವಿರುದ್ದ 2-1 ಅಂತರದಿಂದ ಗೆಲುವು ಸಾಧಿಸಿತು. ಮಹಿಳಾ ತಂಡ ದಕ್ಷಿಣ ಆಫ್ರಿಕಾ ವಿರುದ್ದ 3-0 ಅಂತರದಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮೇಲೆ ಮುಂದುವರೆದ ಚರ್ಚೆ. ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿಕೆ. ಇಂದು ಅಂತಾರಾಷ್ಟೀಯ ಹುಲಿ ದಿನ. ಹುಲಿ ರಕ್ಷಣೆಯಲ್ಲಿ ಭಾರತದ ಜಾಗತಿಕ ನಾಯಕ ಪ್ರಧಾನಿ ನರೇಂದ್ರ ಮೋದಿ. ಇಂದು ಗುರುಪೌರ್ಣಮಿ. ಬಿಜೆಪಿಯಿಂದ ಇಂದು ಶ್ರೀ ಗುರು ರವಿದಾಸ್ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ನೈರುತ್ಯ ಜಪಾನ್ನಲ್ಲಿ ಭೂಕಂಪ, 13 ಮಂದಿ ಸಾವು. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಪುರುಷ ಮತ್ತು ಮಹಿಳಾ ತಂಡಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಪಯಣ ಚಿತ್ರದ ಹಾಡೋದನಿಯಾಗಿದ್ದಾರೆ ಸೋನು ನಿಗಮ್. ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
5: ಈ ಶರೀರ ಧರ್ಮ ಸಾಧನೆಗೆ ಇವತ್ತು ಕಾರಣವಾಗಿದೆ. ನಾನು ಇದನ್ನ ಅವನಿಗೆ ಕೊಡ್ತೇನೆ, ಅದನ್ನ ಅವನು ಕಾಡಿನ ಸಿಂಹಕ್ಕೆ ಕೊಡಲಿ, ಈತನ ಮಗ ಬದುಕಲಿ ಅಂತ ಹೇಳಿ ಮಯೂರ ಧ್ವಜ ಕಾಲ ವಿಳಂಬ ಮಾಡದೆ ಹರಿತವಾದಂತಹ ಗರಗಸದಿಂದ ಇದನ್ನ ಸೀಳಿರಿ ಅಂತ

ಮಯೂರ ಧ್ವಜ ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾನೆ, ನಾನು ನನ್ನ ಭಾಷೆಗೆ ತಪ್ಪುವುದಿಲ್ಲ, ಆ ಮಹಾವಿಷ್ಣು ಮೆಚ್ಚುವಂತೆ ನಾನು ನನ್ನ ಅರ್ಧ ದೇಹವನ್ನ ಕೊಯ್ದು ಕೊಡ್ತೇನೆ, ಸ್ವಲ್ಪ ಸಮಾಧಾನವನ್ನ ತಾಳು. ಹೀಗೆ ಹೇಳಿ ಮಯೂರ ಧ್ವಜ ತನ್ನ ರಾಣಿಗೆ, ನೀನು ಮಗನೊಡನೆ ನನ್ನ ದೇಹವನ್ನ ಸೀಳ್ಬೇಕು, ತನ್ನ ಪ್ರಾಣನಾಥಿಗೆ ಆಜ್ಞೆ ಮಾಡ್ತಾ ಇದ್ದಾನೆ.

ನೀವಿಬ್ಬರೂ ಸೇರಿಕೊಂಡು ನನ್ನನ್ನು ಶರೀರವನ್ನ ಸೀಳಿ, ಇದರಿಂದ ನನಗೆ ಯಾವ ನೋವು ಕೂಡ ಆಗೋದಿಲ್ಲ. ಬಾಲ್ಯಲೀಲೆಗಳಿಂದ ಮಗ ತನ್ನ ತಂದೆಗೆ ಏನಾದರೂ ಕೂಡ ಕಚ್ಚಿದ್ರೆ ತಂದೆ ಹೇಳ್ತಾನೆ ಹೆಂಡತಿಗೆ, ನಿನ್ ಮಗು ಕಚ್ಚಿತು ಕಣೆ ಅಂತ. ಇದರಿಂದ ಸಂತೋಷವಾಗುತ್ತದೆಯೇ ಹತ್ತು ನೋವಾಗೋದಿಲ್ಲ. ರತಿಕಾಲದಲ್ಲಿ ತನ್ನ ಪತ್ನಿಯ ನಖಕ್ಷತಗಳಿಂದ ಯಾವುದೇ ವಿಧವಾದಂತಹ ನೋವು ಉಂಟಾಗೋದಿಲ್ಲ. ಹೇ ವಿಶಾಲಾಕ್ಷಿ, ಈ ದೇಹವನ್ನ ಕೊಯ್ದುಕೊಳ್ಳುವುದು ನನಗೆ ಒಂದು ವಿನೋದ. ಗರಗಸದಿಂದ ನೀನು ನಿನ್ನ ಮಗನೊಡನೆ ತಡೆ ಮಾಡದೆ ತಲೆಯಿಂದ ಆರಂಭಿಸಿ ಈ ನನ್ನ ಶರೀರವನ್ನ ಎರಡು ಸಮಾರ್ಥವಾಗಿ ಕತ್ತರಿಸಿರಿ. ಹಿಂದೆ ಕೃಷ್ಣ ಗರುಡ ಹನುಮಂತರಿಗೆ ಸಮಾನವಾಗಿ ಹಣ್ಣನ್ನು ಹಂಚಿದಂತೆ ಈ ಎರಡೂ ಭಾಗಗಳು ಸಮಾನವಾಗಿರಲಿ, ನೀವು ಶರೀರವನ್ನು ಕೊಯ್ರಿ ಎಂಬುದಾಗಿ ಆಜ್ಞೆ ಮಾಡ್ತಾ ಇದ್ದಾನೆ.

ಆ ಮಹಾರಾಜನು ಅಪ್ಪಣೆ ಕೊಡಿಸಲು ಕುಮದ್ವತಿ ತಾಮ್ರಧ್ವಜನು ಜೊತೆ ಪ್ರೇಮದಿಂದ ಮಯೂರಧ್ವಜನ ಶರೀರವನ್ನು ಸಮಾನವಾಗಿ ಕೊಯ್ತಾ ಇದ್ದಾರೆ. ಸಭಾಸದರೆಲ್ಲರೂ ಕೂಡ ರಾಮರಾಮ ಅಂತ ಜಪ ಮಾಡ್ತಾ ಇದ್ದಾರೆ. ಆ ನರಸಿಂಹ ಹಿರಣ್ಯಕಶಿಪುವನ್ನ ಸಂಹಾರ ಮಾಡೋದಕ್ಕೋಸ್ಕರ ಹೀಗೆಯೇ ತನ್ನ ಉಗರುಗಳಿಂದ ಸೀಳಿದಂತೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವನ ತಲೆಯನ್ನ ಸರಿಸಮಾನವಾಗಿ ಎರಡು ಹೋಳುಗಳಾಗಿ ಕೊರೀತಾ ಇದ್ದಾರೆ. ತಾಯಿ

ಎರಡು ಕಂಬಗಳ ನಡುವೆ ತನ್ನ ಶರೀರವನ್ನ ಚಿನ್ನದ ಸರಪಣಿಗಳಿಂದ ಕಟ್ಟಿ ಹಾಕಿ ಅನಂತರ ತಾಯಿ ಮಕ್ಕಳಿಬ್ಬರೂ ಕೂಡ ಘರ ಘರ ಘರ ಘರ ಅಂತ ತಲೆಯಿಂದ ಸೀಳ್ತಾ ಇರಬೇಕಾದ್ರೆ ಆ ಮಹಾರಾಜನ ಮುಖದಲ್ಲಿ ಯಾವ ವಿಕಾರವೂ ಕೂಡ ಆಗಲಿಲ್ಲ. ಇದನ್ನು ನೋಡಿ ಕೃಷ್ಣಾರ್ಜುನರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಥಾನದಲ್ಲಿದ್ದಂತಹ ಎಲ್ಲರೂ ಕೂಡ ಹಾಹಾಕಾರವನ್ನು ಮಾಡ್ತಾ ಇದ್ದಾರೆ, ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಏನ್ ಆಶ್ಚರ್ಯ ಇದು ಮಹಾರಾಜ ಜನ್ಮೇಜಯ! ಮುಂದಿನ ಕಥೆಯನ್ನು ಕೇಳುವಂತ ಜೈಮಿನಿ ಮಹರ್ಷಿಗಳು ವಿಸ್ಮಯದಿಂದ ಆ ಘಟನೆಯನ್ನ ವರ್ಣನೆ

0: అకటలోక దొంబేడు అంభండ నెనుత వడమురిదు తిరుగిదం తనయనం తినలి హరి బనదొలగె తనయనం హరి తినలి ఎనుతే తిరుగిదం.
1: మహారాజా, ఏన ఆశ్చర్య, ఈ వృద్ధ బ్రాహ్మణ నోడ్తా ఇదాని, ತಪ್ಪನ್ನ ಹುಡುಕೋದಕ್ಕೋಸ್ಕರ ಇರೋ ಹಾಗೆ ಅವ್ ನೋಡ್ತಾ ಇದ್ದಾನೆ. ಒಮ್ಮೆ ರಾಜನ ಮುಖವನ್ನ ನೋಡ್ತಾನೆ, ಅಲ್ಲೇನು ಕಾಣಿಸ್ತಾ ಇಲ್ಲ. ಪತ್ನಿಯ ಮುಖವನ್ನ ನೋಡ್ತಾನೆ, ಅವಳು ಸಂತೋಷದಿಂದ ಇದ್ದಾಳೆ, ಸಮಾಧಾನಕರವಾಗಿದ್ದಾಳೆ. ಮಗನ ಮುಖವನ್ನ ನೋಡ್ತಾನೆ, ಅಲ್ಲೂ ಕೂಡ ಶಾಂತವಾದಂತಹ ಮುಖ ಇರುತ್ತೆ. ಎಲ್ಲೂ ತಪ್ಪು ಹುಡುಕೋದಕ್ಕೆ ಏನೂ ಕಾಣಿಸೋದಿಲ್ಲ. ಪುನಃ ರಾಜನ ಮುಖವನ್ನ ನೋಡ್ತಾನೆ, ರಾಜನ ಎಡಗಣ್ಣಿನಲ್ಲಿ ನೀರು ಬರ್ತಾ ಇದೆ. ಅದನ್ನ ಕಂಡು ಕೋಪದಿಂದ ಅಳುತ್ತಾ ಇರುವಂತಹ ಈ ದಾನವನ್ನ ನಾನ್ ಸ್ವೀಕಾರ ಮಾಡೋದಿಲ್ಲ. ಎಲೆ ಶಿಷ್ಯ, ಬಾರ ಹೋಗೋಣ, ಇಂತಹ ದಾನವನ್ನ ನಾನ್ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಎದ್ದು ಹೊರಟೇ ಬಿಟ್ಟ.

ಬೆರಗಾಗಿ ಕುಮುದ್ವತಿ ರಾಜನ ಬಳಿಗೆ ಬಂದು, ಮಹಾರಾಜ, ನಿನ್ನ ಎಡಗಣ್ಣಿನಲ್ಲಿ ಸುರಿಯುವ ಕಂಬನಿಯನ್ನ ಕಂಡು ಆ ವೃದ್ಧ ಬ್ರಾಹ್ಮಣ ಅಳುತಾ ನೀಡ್ತಾ ಇರುವಂತಹ ಈ ದಾನವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಶಿಷ್ಯನ ಜೊತೆ ಹೊರಟೇ ಹೋದ. ಏನ್ ಮಾಡ್ಲಿ, ಪ್ರೀತಿಯಿಂದ ಕೊಟ್ಟಂತಹ ದಾನವು ಕೂಡ ವಿಫಲವಾಯಿತಲ್ಲ ಅಂತ ಹೇಳಿದಾಗ ಮಯೂರಧ್ವಜ, ನನ್ನ ಎರಡು ಶರೀರದ ಭಾಗಗಳನ್ನ ಕೋಳುಗಳನ್ನ ಕೂಡಿಸಿ ಹಿಡಿದಿ, ಆ ಬ್ರಾಹ್ಮಣನನ್ನ ಕರೆಯಿಸು, ನಾನು ಅವನಿಗೆ ತಿಳಿ ಹೇಳ್ತೇನೆ ಅಂತ ಹೇಳಿದಾಗ ಪತ್ನಿ ಆ ರಾಜ ಹೇಳಿದಂತೆ ಮಾಡ್ತಾ ಇದ್ದಾಳೆ.

ಉದ್ವತಿ ತನ್ನ ಪತಿಯ ತಲೆಯ ಎರಡು ಹೋಳುಗಳನ್ನು ಕೂಡ ಒಟ್ಟುಗೂಡಿಸಿ ಹಿಡಿದಿದ್ದಾಳೆ. ಮಗನನ್ನ ಕರೆದು ತಾಮ್ರಧ್ವಜ ಆ ವೃದ್ಧ ಬ್ರಾಹ್ಮಣನನ್ನ ಕರೆದುಕೊಂಡು ಬಾ ಅಂತ ಹೇಳಿದಾಗ ಅವನು ಆತನ ಬಳಿಗೆ ಹೋಗಿ ವಿನಯದಿಂದ ಮಾತನಾಡಿ ಅವನನ್ನು ಒಪ್ಪಿಸಿ ಮತ್ತೆ ತಂದೆಯ ಬಳಿಗೆ ಕರೆದುಕೊಂಡು ಬಂದಿದ್ದಾನೆ. ಆಗ ಮಯೂರಧ್ವಜ ಅವನಿಗೆ ತಿಳಿಯುವಂತೆ ಹೇಳ್ತಾ ಇದ್ದಾನೆ, ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ನನ್ನ ದೇಹದ ಬಲಭಾಗ ಪರೋಪಕಾರಕ್ಕೋಸ್ಕರ ಅದು ಪ್ರಾಪ್ತವಾಯಿತು, ಅದು ಮೀಸಲಾಯಿತು. ನನ್ನ ಎಡಭಾಗ ನಿರರ್ಥಕವಾಯಿತು ಅಂತ ಆ ಎಡಭಾಗದ ಕಣ್ಣಿನಿಂದ ಕಂಬನಿ ಮಿಡಿಯುತ್ತೆ ಹೊರತು ನಾನು ಅಳುತ್ತಾ ದಾನವನ್ನು ನೀಡ್ತಾ ಇಲ್ಲ ಅಂತ ತಿಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಮಯೂರಧ್ವಜನ ಮಾತಿಗೆ ಮೆಚ್ಚಿ

0: ಮೂರ್ತಿಯಂ ತೋರಿಸಿದನು.
1: ಅವನ ನಿಶ್ಚಲವಾದ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ತನ್ನ ನಿಜರೂಪವನ್ನು ತೋರಿಸ್ತಾ ಮಹಾರಾಜನ ಶರೀರದ ಎರಡು ಭಾಗಗಳನ್ನು ಕೂಡ ಕೂಡಿಸಿಬಿಟ್ಟು ಕರುಣೆಯಿಂದ ಮೈದಡುವಿ ಮತ್ತೆ ಅವನಿಗೆ ಜೀವ ಬರೋ ಹಾಗೆ ಮಾಡಿದ್ದಾನೆ. ಅವನನ್ನು ಕುರಿತು ಹೇಳ್ತಾ ಇದ್ದಾನೆ, ಮಹಾರಾಜ ನಾನು ನಿನ್ನನ್ನು ಪರೀಕ್ಷಿಸೋದಕ್ಕೋಸ್ಕರ ಬಂದೆ, ನಿನ್ನ ದೃಢವಾದ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಮುಚ್ಚುವರೆಯಕ್ಕೆ ನಾನೇ ಕೃಷ್ಣ, ಈ ನನ್ನ ಶಿಷ್ಯ ರೂಪದಲ್ಲಿರುವಂತಹ ಇವನು ಅರ್ಜುನ. ವೇದಗಳು ಯಾರನ್ನು ಹೊಗಳುತ್ತವೆಯೋ ಆ ದಿವ್ಯವಾದಂತಹ ರೂಪವನ್ನ ಮಯೂರಧ್ವಜನಿಗೆ ತೋರಿಸಿ ಕರುಣಿಸ್ತಾ ಇದ್ದಾನೆ.
0: ಪರಸು ಪ್ರಸನ್ನ ವದನದ ಕಮಲನೇತ್ರದ ಮಕರ ಕುಂಡಲದ

0: ததகரி நிருபணமும் தெசதனு
1: ஆ பரமாத்மா தன்ன ரூபவன்ன மயூரத்வஜனிகே தோரஸ்தா இதானே சுப்பிரசன்னவாதந்த முக ಕಮಲದಂತ ಕಣ್ಣುಗಳು ಮಕರಕುಂಡಲ ಸುಂದರವಾದಂತ ಮೂಗು ಹಣೆಯ ಮೇಲಿನ ಕಸ್ತೂರಿ ತಿಲಕ ಶ್ರೇಷ್ಠವಾದಂತ ಹುಬ್ಬುಗಳು ವಕ್ರವಾದ ಮುಂಗುರುಗಳು ರತ್ನಖಚಿತವಾದ ಕಿರೀಟ ಕೊರಳ ತುಳಸಿ ಮಾಲೆ ಕೌಸ್ತುಭ ಶ್ರೀವತ್ಸಗಳಿಂದ ಶೋಭಿಸುವಂತಹ ಎದೆ ನಳಿತೋಳುಗಳು ಘನವಾದ ಸೌಂದರ್ಯವಾದಂತಹ ಅಂಗ ಅಂತಹ ಶ್ರೇಷ್ಠವಾದಂತಹ ತನ್ನ ಮೂರ್ತಿಯ ದರ್ಶನವನ್ನ ಮಯೂರಧ್ವಜನಿಗೆ ಮಾಡಿಸ್ತಾ

ಶ್ರೇಷ್ಠವಾದಂತಹ ರೂಪವನ್ನು ಕಂಡು ಮಯೂರ ಧ್ವಜ ರೋಮಾಂಚಗೊಂಡಿದ್ದಾನಂತೆ. ಇಲ್ಲಿ ಬಂಗಾರದ ಬಣ್ಣದ ಸುಂದರವಾದ ಕಾಂತಿ ಹೊಳೆವ ಮಿಂಚಿನಂತೆ ಇದೆ. ನೋಟದಲ್ಲಿ ಒಸರುವಂತಹ ಕರುಣಾರಸ ಅಮೃತದ ಮಳೆಯಂತೆ ಇದೆ. ಆ ಮಳೆಗಾಲದಲ್ಲಿ ಮಯೂರ ನರ್ತನವನ್ನು ಮಾಡುವಂತೆ ಈ ಮಯೂರ ಧ್ವಜನು ಕೂಡ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ.

ಆ ಮಯೂರಧ್ವಜನು ಶ್ರೀಕೃಷ್ಣನನ್ನ ಈ ರೀತಿಯಾಗಿ ಸ್ತುತಿಸ್ತಾ ಇದ್ದಾನೆ. ಕಲ್ಪವೃಕ್ಷದಂತೆ ಇರುವಂತಹ, ಕಾಮಧೇನುವಂತೆ ಇರುವಂತಹ, ತುಳಸಿ ಮಾಲೆಯನ್ನು ಧರಿಸಿರುವಂತಹ, ಕತ್ತಲನ್ನು ಹೋಗಲಾಡಿಸುವಂತಹ, ವೇದಗಳ ಭಂಡಾರವೇ ಆಗಿರುವಂತಹ, ಆ ಕೋಟಿ ಸೂರ್ಯ ಪ್ರಕಾಶನಾಗಿರುವಂತಹ ಆ ಪರಮಾತ್ಮನಿಗೆ, ಆ ಮಹಾವಿಷ್ಣುವಿಗೆ ನಮಸ್ಕಾರ, ಅವನಿಗೆ ಜಯವಾಗಲಿ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ.

ಆಗಿರುವಂತಹ ಆ ಕೋಟಿ ಸೂರ್ಯ ಪ್ರಕಾಶನಾಗಿರುವಂತಹ ಆ ಪರಮಾತ್ಮನಿಗೆ, ಆ ಮಹಾವಿಷ್ಣುವಿಗೆ ನಮಸ್ಕಾರ, ಅವನಿಗೆ ಜಯವಾಗಲಿ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ.

ಕಣ್ತಣಿಯವರೆಗೂ ಕೂಡ ಮಯೂರ ಧ್ವಜ ಕೃಷ್ಣನನ್ನು ನೋಡ್ತಾ ಇದ್ದಾನೆ. ಒಂದು ಸಲ ನೋಡ್ತಾನೆ, ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ, ಅವನ ಪಾದಗಳಲ್ಲಿ ಹೊರಳಾಡ್ತಾ ಇದ್ದಾನೆ, ವೇದ ಮಂತ್ರಗಳನ್ನೆಲ್ಲ ಉಚ್ಚಾರಣೆ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ತಾಮ್ರಧ್ವಜ ಕುಮದ್ವತಿ ಅವರು ಕೂಡ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಎಲ್ಲರೂ ಜಯ ಘೋಷವನ್ನು ಮಾಡ್ತಾ ಇದ್ದಾರೆ. ಜಯ ಜಯ ಜಯ ಜಯ ಅಂತ ನಿನಾದ ಆ ಸಭೆಯಲ್ಲಿ

ಆ ಪನ್ನಗಾರಿ ಧ್ವಜ ಬಳಿಕ ಆ ರಾಜನನ್ನ ಮನ್ನಿಸಿಬಿಟ್ಟು ನಿನ್ನ ಮಗ ಸಂಗ್ರಾಮದಲ್ಲಿ ನಮ್ಮ ಸೈನ್ಯವನ್ನೆಲ್ಲ ಸೋಲಿಸಿದ್ದಾನೆ, ಜೊತೆಗೆ ನನ್ನನ್ನ ಅರ್ಜುನನನ್ನ ಮೂರ್ಛೆ ಬರುವಂತೆ ಮಾಡಿದ್ದಾನೆ, ಅನಂತರ ಎರಡೂ ಕುದುರೆಗಳನ್ನ ಇಲ್ಲಿಗೆ ತಂದಿದ್ದಾನೆ, ನೀವು ಇನ್ನು ಸಂತೋಷದಿಂದ ಹೆಂಡತಿ ಮಕ್ಕಳ ಜೊತೆ ಅಶ್ವಮೇಧ ಯಾಗವನ್ನ ಮಾಡಿ ನಾನು ನಿನ್ನ ದಾನಕ್ಕೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತ ಆ ಪರಮಾತ್ಮ

ಶ್ರೀ ಕೃಷ್ಣ ಹೇಳ್ತಾ ಇದ್ದಾನೆ, ಮಯೂರ ಧ್ವಜ ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಮತ್ತು ನಿನ್ನ ಅಶ್ವಮೇಧಯಾಗದ ಕುದುರೆ ಎರಡೂ ಕೂಡ ಇದೆ. ನೀನು ಎರಡು ಯಾಗಗಳನ್ನು ಕೂಡ ಕರ್ತೃವಾಗಿ ನೀನು ಮಾಡು ಅಂತ ಹೇಳಿದಾಗ ಮಯೂರ ಧ್ವಜ ಹೇಳ್ತಾ ಇದ್ದಾನೆ, ಕೃಷ್ಣ ನೀನು ಯಜ್ಞರಕ್ಷಕ ಯಜ್ಞಪಾಲಕ ಮತ್ತು ಯಜ್ಞಗಳನ್ನ ಮಾಡೋದು ಯಾತಕ್ಕೆ? ನಿನ್ನ ಸಾಕ್ಷಾತ್ಕಾರಕ್ಕೋಸ್ಕರ. ನಿನ್ನ ಸಾಕ್ಷಾತ್ಕಾರವಾದ ಮೇಲೆ ನನಗೆ ಯಾವ ಯಜ್ಞವೂ ಕೂಡ ಬೇಡ ಅಂತ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದಾನೆ ಮಯೂರ ಧ್ವಜ ಶ್ರೀಕೃಷ್ಣನಿಗೆ.

ಲೋಕದ ಒಡೆಯ ವಿಶ್ವೇಶ, ನಿನ್ನ ಶಾಶ್ವತ ಮೂರ್ತಿಯನ್ನ ನಾನು ಕಂಡ ಮೇಲೆ ಈ ದಶ್ವರ ಶರೀರವನ್ನ ನಾನು ನಿನಗೂ ಒಪ್ಪಿಸ್ತಾ ಇದ್ದೇನೆ. ನಾನು ಕರ್ಮಕರ್ತೃವಾಗಿ ಅಶ್ವಮೇಧ ಯಾಗ ಮಾಡಿದರೆ ನಿನ್ನ ಉಚ್ಛ್ವಾಸದಿಂದ ಮಂತ್ರಗಳು ನಗೋದಿಲ್ವೇ? ಹತ್ತಿರದಲ್ಲೇ ಬೆಂಕಿ ಇರಬೇಕಾದ್ರೆ ಚಳಿಗೆ ಔಷಧಿಯನ್ನು ಯಾರಾದರೂ ಕೂಡ ಹುಡುಕ್ತಾರೆಯೇ? ನಾನು ಇನ್ನು ಯಾವ ಯಾಗವನ್ನು ಕೂಡ ಅರಸಿಕೊಂಡು ಹೋಗೋದಿಲ್ಲ ಅಂತ

ಧ್ವಜ ನಿನ್ನೆ ರಣರಂಗದಲ್ಲಿ ನಿಮ್ಮಿಬ್ಬರನ್ನು ಕೂಡ ಮೂರ್ಛಗೊಳಿಸಿ ನಿಮ್ಮಿಬ್ಬರನ್ನು ಅಲ್ಲೇ ಬಿಟ್ಟು ಬಂದ್ಬಿಟ್ಟ. ನನ್ನ ಪುಣ್ಯವಶದಿಂದ ನನಗೆ ಅನುಗ್ರಹ ಮಾಡಬೇಕು ಅಂತ ನೀವೇ ಸ್ವಯಂ ಇಲ್ಲಿಗೆ ಬಿಜಯಂಗೈದಿರಿ. ನಮಗೆ ನರನಾರಾಯಣರ ದರ್ಶನವಾಯಿತು. ನನಗೆ ಜೀವನದಲ್ಲಿ ಇನ್ನ ಯಾವ ಆಸೆಯೂ ಕೂಡ ಉಳಿದಿಲ್ಲ. ಅಶ್ವಮೇಧಯಾಗವನ್ನ ಧರ್ಮರಾಜನೇ ಮಾಡಲಿ, ಅವನೇ ಬಾಳಲಿ ಅಂತ ಹೇಳ್ತಾ ಮತ್ತೆ ಮುಂದುವರಿಸ್ತಾ ಇದ್ದಾನೆ ಮಯೂರಧ್ವಜ.

ಗಂಗಾ ನದಿಯ ನೀರನ್ನ ಬಳಿಯಲ್ಲಿ ಇಟ್ಟುಕೊಂಡು ಬಾಯಾರಿಕೆ ಆಯಿತು ಅಂತ ಹಿಮವತ್ ಪರ್ವತದ ಒಂದು ತೊಲೆಗೆ ಯಾರಾದ್ರೂ ಕೂಡ ಹೋಗ್ತಾರೆಯೇ? ನಿನ್ನ ದರ್ಶನವಾದ ಮೇಲೂ ಕೂಡ ಯಾಗವನ್ನ ಮುಂದುವರಿಸ್ತಾರೆಯೇ? ನಾನು ಖಂಡಿತ ಬಯಸೋದಿಲ್ಲ. ನನ್ನನ್ನ, ನನ್ನ ಹೆಂಡತಿ ಮಕ್ಕಳನ್ನ, ನನ್ನಲ್ಲಿರುವಂತಹ ಕುದುರೆಗಳು, ಯಜ್ಞೋಪಕರಣಗಳು, ನನ್ನ ಮನೆ, ನನ್ನ ಸರ್ವಸ್ವ, ನನ್ನ ರಾಜ್ಯಭಾರ ಎಲ್ಲವನ್ನೂ ಕೂಡ ನಿನ್ನ ಪದ ತಳಕ್ಕೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಮಯೂರಧ್ವಜ ಎಲ್ಲವನ್ನೂ ಅರ್ಪಿಸಿ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿದ್ದಾನೆ.

0: ಇದರಿಂದ ಕೃಷ್ಣ ಪರಮಾತ್ಮನು ಕೂಡ ಸಂತೋಷ ಪಟ್ಟಿದ್ದಾನೆ. ವಿಶೇಷವಾಗಿ ಕೃಷ್ಣ ಅರ್ಜುನನಿಗೆ ನಿನಗಿಂತ ಭಕ್ತರು ಪ್ರಪಂಚದಲ್ಲಿ ಇದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರುವಂತಹದ್ದು. ಬಳಿಕ ಆ ಊರಿನಲ್ಲಿ 3 ದಿವಸ ಇದ್ದು ಅಷ್ಟೊತ್ತಿಗೆ ಸೈನ್ಯವು ಕೂಡ ಅಲ್ಲಿಗೆ ಬರುತ್ತೆ. ಅಲ್ಲಿದ್ದಂತಹ ಅವನು ನೀಡಿದಂತಹ ಸಮಸ್ತ ವಸ್ತುಗಳನ್ನು ಕೂಡ ಹಸ್ತಿನಾವತಿಗೆ ಸಾಗಿಸಿದ್ದಾನೆ. 2 ಕುದುರೆಗಳನ್ನು ಕೂಡ ಕರೆದುಕೊಂಡು ಮುಂದಕ್ಕೆ ಹೋಗಿದ್ದಾನೆ ಎನ್ನುವಲ್ಲಿಗೆ ಇವತ್ತಿನ ಕಥಾಭಾಗ ಮುಕ್ತಾಯ ಆಗಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ. ಐ ಆಮ್ ಅನುಜಾ ಕುಮಾರ್ ವಿತ್ ಮಿಡ್ ಡೇ ನ್ಯೂಸ್. The headlines. Lok Sabha continues discussion on public examinations, prevention of unfair means, Amendment Bill 2026. Government says bill aims to strengthen students' confidence in examination system. Home Minister Amit Shah reviews flood relief efforts in Assam, says center to provide all help to Assam during difficult time. India strongly condemns recent attacks on several maritime vessels in Strait of Hormuz, says commerce through international waterways must be restored. Death toll reaches 40 in Pakistan-occupied Jammu and Kashmir following brutal crackdown by Pakistani forces. And International Tiger Day 2026 being observed today, India leads the world in tiger conservation efforts with nearly 70% global tiger population. And now the news in detail. The Lok Sabha continued discussion on the Public Examinations Prevention of Unfair Means Amendment Bill 2026 for consideration and passing. The bill seeks to amend the Public Examinations Prevention of Unfair Means Act 2024. Participating in the discussion, Leader of Opposition in the Lok Sabha, Rahul Gandhi, said the education system in the country has now become very expensive. He alleged the money spent on conducting NEET UG examination is more than the education budget of the country. Mr. Gandhi said that the students' protest on the NEET issue was not violence or hatred, but a deep expression of the youth, and all political parties must respect this expression. Parliamentary Affairs Minister Kiran Rijiju strongly objected to the remarks of Rahul Gandhi against the Union Home Minister Amit Shah. Mr. Rijiju demanded that Mr. Gandhi should apologize in the House for his remarks. The discussion is underway.
5: कौन सा ऑर्डर है वो ऑर्डर से आप निकाल के बताइए. आपने कहा होम मिनिस्टर ने ऑर्डर दिया है फायरिंग के लिए, आप वो ऑर्डर को कॉपी निकालिए. आप बताइए किसने आपको बताया, कौन सा ऑर्डर नंबर किस व्यक्ति को कहा है, कौन सा अधिकारी. आप कॉपी निकाल करके सदन में रखिए. ऐसा नहीं हो सकता है, चर्चा ऐसा नहीं हो सकता है. कुछ भी मन में चाहेगा बोल करके आप भाग जाएंगे हेडलाइन बतौड़ने के लिए. ऐसा नहीं हो सकता. ये भारत का संसद है.
4: Meanwhile, the Lok Sabha is adjourned till 2:30. Earlier, JDU MP Dileshwar Kamath expressed gratitude to Prime Minister Narendra Modi for bringing the bill in the Parliament, stating that it will ensure a brighter future for students while enhancing transparency in the education system. Opposing the bill, N.K. Premachandran of RSP said that the bill is inadequate to achieve the purpose stated in the bill. He alleged that the changes brought in the proposed bill are merely cosmetic. Minister of State for Personnel, Public Grievances and Pensions, Dr. Jitendra Singh, had moved the bill in the House yesterday. Meanwhile, Rajya Sabha has been adjourned till 2 p.m. following opposition uproar over alleged police action during students' protest over the NEET issue. Responding to the issue, Leader of the House, J.P. Nadda, said it was a routine law and order matter, adding that the police take appropriate action whenever any student engages in activism and takes the law into their own hands.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ, ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಮಾಲೋಚನೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಪ್ರತಿಪಕ್ಷ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನ. ಕೆಲಸದ ಅವಧಿಯಲ್ಲಿ ಪಾರ್ಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಗ್ರಾಮೀಣಾಭಿವೃದ್ದಿ ಇಲಾಖೆ. ಚಿತ್ರದುರ್ಗ, ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ರೈತರ ಅಹವಾಲು ಸ್ವೀಕಾರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶ ಖಂಡಿಸಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿದ್ದಾರೆ. ಹಲವು ಸಂಘಟನೆಗಳು ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿವೆ. ಮೈಸೂರು, ಬೆಂಗಳೂರಿನಲ್ಲಿಯೂ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಪ್ರತಿಭಟನೆ ನಡೆಯುತ್ತಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಬಾರದೆಂದು ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆಯಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರವು ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ಕನ್ನಡಪರ ಸಂಘಟನೆಗಳ ಸದಸ್ಯರು ಚಾಮರಾಜನಗರ ಭುವನೇಶ್ವರಿ ವೃತ್ತದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ರಾಜ್ಯದಲ್ಲಿ ಬರಗಾಲ ಎಂದು ಘೋಷಿಸಬೇಕು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು, ನೀರು ಹರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಸಭೆ ನಡೆಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲ ಮೋಹನ್ ಕಾತರಕಿ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಇನ್ನೊಂದೆಡೆ ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತುರ್ತು ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಕಾವೇರಿ ನದಿ ವಿಚಾರದಲ್ಲಿ ಮುಂದಿನ ಕ್ರಮಗಳ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ರಾಜ್ಯದ ಜನರಿಗೆ ಕುಡಿಯಲು ನೀರಿಲ್ಲ, ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲು ಹೇಳಿರುವುದು ಸರಿಯಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ಮುಖ್ಯಮಂತ್ರಿ ಸರ್ವಪಕ್ಷ ಸಭೆ ಕರೆಯಲಿದ್ದಾರೆ. ಸೋಮವಾರ ತಮಿಳುನಾಡು ಮುಖ್ಯಮಂತ್ರಿ ವಿಜಯನ್ ಜೋಸೆಫ್ ರಾಜ್ಯಕ್ಕೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ನ್ಯಾಯಾಲಯದ ತೀರ್ಮಾನವೇ ಅಂತಿಮ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ವರ್ಷ ಮಳೆಯೇ ಆಗಿಲ್ಲ, ಹೀಗಾಗಿ ಈ ವ್ಯಾಪ್ತಿಯ ಜಲಾಶಯಗಳಲ್ಲಿ ನೀರಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ತಮಿಳುನಾಡಿಗೆ 4.5 ಟಿಎಂಸಿ ನೀರು ಹರಿಸುವಂತೆ ರಾಜ್ಯಕ್ಕೆ ಹೇಳಿರುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆಲ್ಲ ಮೇಕೆದಾಟು ಜಲಾಶಯ ನಿರ್ಮಾಣವೇ ಉತ್ತರ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮೇಕೆದಾಟು ಜಲಾಶಯದಿಂದ ತಮಿಳುನಾಡಿಗೂ ಲಾಭವಿದೆ ಎಂಬ ಸರಳ ಸತ್ಯವನ್ನು

0: ಅಲ್ಲಿನ ರಾಜಕಾರಣಿಗಳು ಒಪ್ಪಬೇಕು ಎಂದು ಎಂಬಿ ಪಾಟೀಲ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಾವೇರಿ ನದಿ ನೀರು ಸಮಸ್ಯೆಯನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ ಎಂದು ಬಿಜೆಪಿ ಆರೋಪಿಸಿದೆ. ಇದನ್ನು ವಿರೋಧಿಸಿ ಇದೇ 31ರಂದು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ರೈತರ ಹಿತಾಸಕ್ತಿಯನ್ನು ರಕ್ಷಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದ್ದಾರೆ. ರೈತ ಸಂಘಟನೆಗಳು ಮತ್ತು ಇತರ ಸಂಘಟನೆಗಳು ಕರೆ ನೀಡಿರುವ ಆಂದೋಲನದಲ್ಲಿ ಭಾಗವಹಿಸುವಂತೆ ಹಾಗೂ ರೈತರಿಗೆ ಬೆಂಬಲ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯವನ್ನು ಪ್ರತಿಪಾದಿಸುವ ವಕೀಲರು ಹಾಗೂ ಅಧಿಕಾರಿಗಳು ರಾಜ್ಯದಲ್ಲಿ ನೀರಿನ ಲಭ್ಯತೆಯ ಬಗ್ಗೆ ಸಮಗ್ರ ಮಾಹಿತಿ ಒದಗಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸಂಪೂರ್ಣ ಕುಸಿದಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟಿನ ನೀರಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಕಂಡಿದೆ. 124.80 ಅಡಿ ವಿಸ್ತೀರ್ಣದ 49.452 ಟಿಎಂಸಿ ಸಾಮರ್ಥ್ಯದ ಅಣೆಕಟ್ಟಿನಲ್ಲಿ ಇಂದು ಕೇವಲ 17.126 ಟಿಎಂಸಿ ನೀರಿದೆ. ಈ ಪೈಕಿ 6.5 ಟಿಎಂಸಿ ಬಳಕೆಗೆ ಯೋಗ್ಯವಲ್ಲದ ನೀರಾಗಿದೆ. ಉಳಿದ 10.5 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯಲು ಬಳಕೆ ಮಾಡಬೇಕಿದೆ. ಒಂದು ವೇಳೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಯಂತೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇ ಆದಲ್ಲಿ ಕುಡಿಯುವ ನೀರಿಗೂ ಭಾರೀ ಸಮಸ್ಯೆ ಎದುರಾಗಲಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ನಿರ್ದೇಶಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ತಕ್ಷಣ ಜಾರಿಗೆ ತರುವಂತೆ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕಂ ಟ್ಯಾಗೋರ್ ಒತ್ತಾಯಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಟೀಕಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ರೈತರು ಕೃಷಿ ಚಟುವಟಿಕೆ ಉಳಿಸಿಕೊಳ್ಳಲು ಕಾವೇರಿ ನೀರಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಮಾನ ಪ್ರಕಟಿಸಲಿದೆ. ನವದೆಹಲಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸಿ ಸಂಪುಟ ಸೇರ್ಪಡೆಗೊಳ್ಳುವ ಸಚಿವರ ಪಟ್ಟಿ ಅಂತಿಮಗೊಳಿಸಲಿದ್ದಾರೆ. ಇಂದು ಪಕ್ಷದ ವರಿಷ್ಠರು ಪಟ್ಟಿ ಅಂತಿಮಗೊಳಿಸಿದರೆ ನಾಳೆ ಸಂಜೆ ರಾಜಭವನದಲ್ಲಿ ಪ್ರಮಾಣವಚನ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಸಚಿವರಾಗಲಿರುವ ಶಾಸಕರ ಪಟ್ಟಿಯನ್ನು ಬಹುತೇಕ ಅಂತಿಮಗೊಳಿಸಲಾಗಿದ್ದು ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಪ್ಪಿಗೆ ಮಾತ್ರ ಬಾಕಿ ಇದೆ. ಕೆಲಸದ ಅವಧಿಯಲ್ಲಿ ತುಮಕೂರಿನ ಸಿದ್ದರಬೆಟ್ಟದ ತಪ್ಪಲಿನಲ್ಲಿ ಮದ್ಯ ಸಹಿತ ಪಾರ್ಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ಮೇರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಾರ್ಟಿ ಮಾಡಿದ್ದ ಬಗ್ಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿತ್ತು. ಈ ಕುರಿತಂತೆ ಪರಿಶೀಲನೆ ನಡೆಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ವಾಸಂತಿ ಅಮರ್ ಎಲ್ಲಾ ಸಿಬ್ಬಂದಿಯನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಗಳು 2021ರ ನಿಯಮ ಉಲ್ಲಂಘಿಸಿರುವುದು ಹಾಗೂ ಕರ್ತವ್ಯದ ಸಮಯದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿಲ್ಲದ ಹಿನ್ನೆಲೆಯಲ್ಲಿ ಈ ಅಮಾನತು ಆದೇಶ ಹೊರಡಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದ ಸೂಕ್ತ ಮಳೆಯಾಗದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ಅಧ್ಯಯನ ತಂಡವು ಕೃಷಿ ಭೂಮಿಗೆ ಇಳಿದು ಸೂರ್ಯಕಾಂತಿ ಬೆಳೆ ಹಾನಿಯನ್ನು ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ಆರ್ ಅಶೋಕ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದುಕೊಂಡರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಇಂದು ಬಿಜೆಪಿ ಬರ ಅಧ್ಯಯನ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದೆ. ಶಾಸಕರಾದ ಸುನೀಲ್ ಕುಮಾರ್, ಅರಗ ಜ್ಞಾನೇಂದ್ರ, ಎಚ್ಕೆ ಸುರೇಶ್, ಸಿಮೆಂಟ್ ಮಂಜು, ಚನ್ನಬಸಪ್ಪ, ಎಂಎಲ್ಸಿ ಅರುಣ್ ನೇತೃತ್ವ

0: ತಂಡ ಇಂದು ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಅಧ್ಯಯನ ಆರಂಭಿಸಿದೆ. ರೈತರ ಹೊಲದಲ್ಲಿ ರೋಗಕ್ಕೆ ತುತ್ತಾಗಿರುವ ಮೆಕ್ಕೆಜೋಳ ವೀಕ್ಷಿಸಿದ ತಂಡ ರೈತರಿಂದ ಸಮಸ್ಯೆ ಆಲಿಸಿ ಬರದಿಂದ ಆಗಿರುವ ಬೆಳೆಹಾನಿ ಹಾಗೂ ಇತರ ಸಮಸ್ಯೆಗಳ ಬಗ್ಗೆ ಬರ ಅಧ್ಯಯನ ತಂಡಕ್ಕೆ ರೈತರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ. ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಮಾಲೋಚನೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಪ್ರತಿಪಕ್ಷ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನ. ಕೆಲಸದ ಅವಧಿಯಲ್ಲಿ ಪಾಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಚಿತ್ರದುರ್ಗ ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ರೈತರ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40. ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವೋ, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ, ಹಿಂದಿ ಕನ್ನಡ ಜೋ ಬೋಲ್ನಾ ಬೋಲೋ.
1: ಬಜಾರ್ ಗಯಿ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನಿ ಚಾಹಿಯೇ, ಠೀಕ್ ಹೇ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೇ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೇ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೆ ಹೈ, ಐಸಾ ಸಮಜಿಯೇ ಕಿ ಆಪ್ ಬಜಾರ್ ಜಾ ರಹೆ ಹೋ, ಠೀಕ್ ಹೇ? ಔರ್ ದುಕಾನ್ ಸೇ ಆಪ್ಕೋ ರೋಜಮರ್ರಾ ಕಿ ಜೋ ಘರ್ ಮೇ ಲಗ್ತಿ ಹೈ ಚೀಜೇ ಉಸ್ಕಿ ಖರೀದಾರಿ ಕರ್ನಿ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೇ?
3: ಜೀ ಮೇಡಮ್.
2: ಠೀಕ್ ಹೇ, ತೋ ನಾಗ್ವೇನಿ ಬನ್ ಜಾವ್ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾಂ, ಗಿರಾಕಿ.
2: ಹಾಂ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿ ಹೈ.
3: ಜೀ ಮೇಡಮ್.
2: ಠೀಕ್ ಹೇ, ತೋ ಚಲಿಯೇ ಅಪ್ನಾ ವಾರ್ತಾಲಾಪ್ ಶುರು ಕೀಜಿಯೇ.
1: ಸರಿ ಮೇಡಮ್. ಸಬೂನ್ ಹೈ?
2: ನಹೀ, ಸಬ್ಸೆ ಪಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್, ಸಾಬುನ್ ಹೈ?
3: ಹಾಂ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೇ ದೂ. ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೆ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೇ, ತೋ ಆಪ್ ಪೂಚ್ ಸಕ್ತೆ ಹೋ. ಅಗರ್ ಆಪ್ಕೋ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೇ ಕಿತ್ನೇ ದೂ.
3: ಜೀ ಮೇಡಮ್. ಹಾಂ ಹೈ ಮೇಡಮ್, ಕಿತ್ನೇ ದೂ.
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೇ ಕಾ ಹೈ.
1: ಕಿತ್ನೇ ಕಾ ಹೈ?
3: ಪಂದ್ರಹ ರೂಪೆ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?
1: ಪಂದ್ರಹ ರೂಪೆ ಅಂದ್ರೆ ಹದಿನೈದು ರೂಪಾಯಿ ಮೇಡಮ್.
2: ಹಾಂ,
1: ಚೀನಿ ಕ್ಯಾ ಭಾವ ಥಿ?
2: ಥಿ ಮತ್ಲಬ್ ಭೂತ್ಕಾಲ್ ಹೋ ಗಯಾ, ಥಿ ತಬ್ ಹಮ್ ಬೋಲ್ತೆ ಹೈ ಜಬ್ ವೋ ಕಾಮ್ ಆಲ್ರೆಡಿ ಖತಮ್ ಹೋ ಚುಕಾ ಹೋ.
1: ಸರಿ ಮೇಡಮ್.
2: ಠೀಕ್ ಹೈ, ಜೈಸೆ ಅಗರ್ ಆಪ್ನೆ ಕಲ್ ಖರೀದಾ ಹೋತಾ ಯಾ ಕಲ್ ಆಯಿ ಹೋತಿ ತೋ ಠೀಕ್ ಹೈ, ಪರ್ ಯೇ ಅಭಿ ಜೋ ಹೈ ಆಪ್ಕಾ ವರ್ತಮಾನ್ ಕಾಲ್ ಹೈ, ಆಪ್ ಯಹಾಂ ಪರ್ ಖಡೆ ಹೋ ಔರ್ ಪೂಚ್ ರಹೆ ಹೋ, ತೋ ಆಪ್ ಬೋಲೋಗೆ ಚೀನಿ ಕ್ಯಾ ಭಾವ್ ಹೈ.
1: ಚೀನಿ ಕ್ಯಾ

फिर से कहो कहते रहो अच्छा लगता है जीवन का हर सपना।

रहेंगे यही अपने निशान, इसके सिवा जाना कहाँ, जी चाहे जा

0: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಇದುವರೆಗೆ ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ನಿಮಗೆಲ್ಲ ಸೋನಿಯಾ ಗಾಂವ್ಕರ್ ಮಾಡುವ ನಮಸ್ಕಾರಗಳು. ಈಗ ಸಮಯ 5:01:15. ಕೇಳುಗರೆ, ಈಗ ಮಹಿಳಾ ರಂಗ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಒಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನೋಡಿ, ಇದೇನ ಫೇವ್ರೆಟ್ ಸೋಪ್.

0: ಎನಿಸಿಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್. ಏನು ರಂಗ, ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಅಕ್ಕ, ಕೆಲ್ಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್?
4: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
4: ಪಾರ್ಟಿ ನಂದು, ಬಜೆಟ್ ನಿಂದು.
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಆಕಾಶವಾಣಿ ಕಾರವಾರ.

ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸೋನಾರವಾಡ ಭಾಡ ಕಾರವಾರದ ಶ್ರೀ ಶಿವನಾಥ್ ರವಣನಾಥ್ ಮಹಿಳಾ ಭಜನಾ ಮಂಡಳಿಯ ಸದಸ್ಯರಾದ ಮೀನಾ ಮನೋಹರ್ ಭಟ್ ಮತ್ತು ಸಂಗಡಿಗರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ವಕ್ರತುಂಡ ಮಹಾಕಾಯ.

0: ಇದುವರೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸೋನಾರವಾಡ ಭಾಡ ಕಾರವಾರದ ಶ್ರೀ ಶಿವನಾಥ್ ರವಳ್ನಾಥ್ ಮಹಿಳಾ ವಚನಾ ಮಂಡಳಿಯ ಸದಸ್ಯರಾದ ಮೀನಾ ಮನೋಹರ್ ಭಟ್ ಮತ್ತು ಸಂಗಡಿಗರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇನ್ನುಳಿದಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ದೀಪಾ ದತ್ತಾನಂದ್ ಅಣ್ವೇಕರ್, ಮಾಧವಿ ಯೋಗೇಶ್ ಅಣ್ವೇಕರ್, ದೀಪಾ ಪಿ ಶಿರೋಡ್ಕರ್, ಸುಚಿತಾ ವೇಣೇಕರ್, ದಿವ್ಯಾ ದತ್ತಾನಂದ್ ರಾಯ್ಕರ್, ದೀಪಾ ಪ್ರಶಾಂತ್ ಅಣ್ವೇಕರ್, ರೂಪಾ ಮನೋಜ್ ಭಟ್. ಇವರಿಗೆ ಹಾರ್ಮೋನಿಯಂ ಸಾಥ್ ನೀಡಿದವರು ಚಿಂತನ್ ಪಿ ಪಾವಸ್ಕರ್, ತಬಲಾ ಸಾಥ್ ದರ್ಶ್ ಆಚಾರಿ, ತಾಳ ಚಿನ್ಮಯ ಪಾವಸ್ಕರ್.
1: ಇದುವರೆಗೆ ವನಿತೆಯರಿಗಾಗಿ ಕಾರ್ಯಕ್ರಮ ಮಹಿಳಾ ರಂಗ ಪ್ರಸಾರವಾಯಿತು.
2: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 5:35:29. ಕೇಳುಗರೆ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ಅಸಾಧ್ಯ ಅಳಿಯ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ಜಿ ಕೆ ವೆಂಕಟೇಶ್ ಇವರದು.

ಇನ್ನು ಮುಂದೆ ಕೇಳಿ ಸಂಯುಕ್ತ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಂಗೀತಂ ಶ್ರೀನಿವಾಸ ರಾವ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಗಾಳಿಪಟ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್. ಜಯಂತ ಕೈಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ವಿಜಯ್ ಪ್ರಕಾಶ್ ಇವರ ಧ್ವನಿಯಲ್ಲಿ ಕೇಳಿ ಉಳಿದವರು ಕಂಡಂತೆ ಚಿತ್ರದ ಗೀತೆ. ರಕ್ಷಿತ್ ಶೆಟ್ಟಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಇವರ ಯುಗಳ ಧ್ವನಿಯಲ್ಲಿ ಬಚ್ಚನ್ ಚಿತ್ರದ ಗೀತೆ, ಜಯಂತ ಕೈಕಣೆಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ವಂಶಿ ಚಿತ್ರದ ಗೀತೆ. ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಮತ್ತು ಶ್ರೇಯಾ ಘೋಷಾಲ್. ರಾಮ್ ನಾರಾಯಣ್ ಇವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಇವರ ಸಂಗೀತವಿದೆ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार. अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई. आज ही आयुष्मान ऐप डाउनलोड कर आयुष्मान कार्ड बनाए. ज्यादा जानकारी के लिए 14555 पर कॉल करें.
0: ನೋಡು ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೇಳುಗರೆ, ಸಂಜೆ 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಹುಲಿ ದಿನದ ಮಹತ್ವ ಈ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.

ಕೇಳುಗರೆ, ನಾಳೆ ಬೆಳಿಗ್ಗೆ 9:15 ಕಿರುನಾಟಕ ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್, ರಚನೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ, ನಿರ್ಮಾಣ ಮಂಜುಳಾ ಪುರಾಣಿಕ್.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಹುಲಿ ದಿನದ ಮಹತ್ವ, ಈ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸುಗ್ಗಿ ಹಾಡುಗಳು, ಸಿರಿಸಿಯ ಮೂಗದ್ದೆ ಬೆಳ್ಳ ಎಂ ಮರಾಠಿ ಮತ್ತು ಸಂಗಡಿಗರಿಂದ.

17:45ಕ್ಕೆ ಸಂತ ಕವಿ ಕನಕದಾಸರು. ಈ ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಕೆಬಿ ಗುಡಾಸಿ. ಎಂಟು ಗಂಟೆ 15ಕ್ಕೆ ದೆಹಲಿ ಕೇಂದ್ರದಿಂದ ಪಾರ್ಲಿಮೆಂಟ್ ರಿವ್ಯೂ.

8:30 ಭಾವಗೀತೆಗಳು, 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಮೂಡಿಬರಲಿದೆ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನ. ಹತ್ತು ಗಂಟೆಗೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇವು ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. ಆರು ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ. 6:35 ರೈತರಿಗೆ ಸಲಹೆ. 6:40 ಭಕ್ತಿಗೀತೆಗಳ ಕಾರ್ಯಕ್ರಮ ಗಾನಸಧೆ. 7:15 ಭಾವಗೀತೆಗಳನ್ನು ಕೇಳುತ್ತೀರಿ.

7:45 ಚಿತ್ರಗೀತೆಗಳು, 8:30 ಮಂಜುಳ ಗಾನ. ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಭಾವಗೀತೆಗಳು, 9:15 ಕಿರುನಾಟಕ ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್, ರಚನೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ, ನಿರ್ಮಾಣ ಮಂಜುಳಾ ಪುರಾಣಿಕ್. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಗೋಪಾಲಕೃಷ್ಣನ್ ಇವರ ವಯಲಿನ್ ವಾದನ. 10:02 ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳು ಮೂಡಿಬರಲಿವೆ.

ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ, ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಪಿಎಂ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತ ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚಿತ್ರಗೀತೆಗಳು, ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತೀರಿ.

ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ನಮ್ಮ ಬಾಲ್ಯದಲ್ಲಿ ಮೊಬೈಲ್ ಇಲ್ಲಾಗಿತ್ತು, ಈ ಕುರಿತು ಲಘು ಭಾಷಣ ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಶ್ರೀಮತಿ ವನಿತಾ ಶಿರೀಶ್ ನಾಯಕ್ ಪ್ರಸ್ತುತಪಡಿಸಲಿದ್ದಾರೆ. ನಂತರ ಕೊಂಕಣಿ ಗೀತೆಗಳು. ಆರು ಗಂಟೆ 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಳೆ ನೀರು ಕೊಯ್ಲು ಅನುಭವ, ಈ ಕುರಿತು ಅಂಕೋಲಾದ ಡಿಎನ್ ನಾಯಕ ಅವರೊಡನೆ ಸಂದರ್ಶನ. ನಂತರ ಭಜನಾ ಪದಗಳು, ಸಿರಿಸಿಯ ಚಿಪುಗಿಯ ಮಂಜುಳಾ ನಾರಾಯಣ್ ನಾಯಕ್ ಮತ್ತು ಸಂಗಡಿಗರಿಂದ. ಭಜನ್ಗಳು 7:45 ಭಜನ್ಗಳು, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ, 8:30 ಭಾವಗೀತೆಗಳನ್ನು ಕೇಳುತ್ತೀರಿ, 9:15 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರೂಪಕ ಕಲಾ ರಸಿಕರ ಸ್ವರ್ಗ ಹಾಸನ, ರಚನೆ ಕೆಎಸ್ ದಿನೇಶ್, ಪ್ರಸ್ತುತಿ ಸುಜಾತಾ ತಳವಾರ್ ಮತ್ತು ಪುಟ್ಟಸ್ವಾಮಿ ತೆರೆಕೆರೆ. ನಂತರ ರೂಪಾ ಹಾಸನ್ ಇವರ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ. 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರಗಳ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ ದೆಹಲಿ ಕೇಂದ್ರದಿಂದ ಕೇಳುತ್ತೀರಿ. ಕೇಳುಗರೆ, ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು. ನಂತರ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ, 6:40 ಪ್ರದೇಶ ಸಮಾಚಾರ ಕೇಳುತ್ತಿರಿ.

0: ಭೇಟಿ ನೆನಪಿಗೆ ನಮ್ ಹತ್ತನೇ ಚಾಮರಾಜ್ ಒಡೆಯರ್ ಸ್ಥಾಪನೆ ಮಾಡಿದ್ದು. 135 ವರ್ಷಗಳಿಂದ ಇದು ಕೂಡ ಬ್ಯಾಟರಿ ಇಲ್ಲದೆ ಓಡ್ತಾನೆ ಇದೆ. 10 ದಿನಕ್ಕೊಂದು ಸಲ ಕೀ ಕೊಡ್ತಾರಂತೆ. ಇನ್ನು ಧಾರವಾಡದ ವಿಧಾನಸೌಧ ಗೋಪುರ ಗಡಿಯಾರ 7 ಮಹಡಿ ಮೇಲಿದೆ. ಒಂದ್ಸಲ ಡಣ್ ಅಂದ್ರೆ 3 ಕಿಲೋಮೀಟರ್ ತನಕ ಈಗ್ಲೂ ಕೇಳುತ್ತೆ. ನಮ್ಮ ಸೆಂಟ್ರಲ್ ಕಾಲೇಜು ಗಡಿಯಾರ ಇದೆಯಲ್ಲ, ಇದು ಈಗ್ಲೂ ಬೆಂಗಳೂರು ಜನರ ಕಾಲದ ಜೊತೆ ಓಡ್ತಾನೆ ಇದೆ. ಅಂದ್ರೆ ಇತಿಹಾಸದ ಕತೆ ಹೇಳುವ ಈ ಗಡಿಯಾರಗಳ ಟೈಮ್ ಬಹಳ ಚೆನ್ನಾಗಿದೆ. ಈ ಆನೆಗಳ ಟೈಮು ಸೂಪರೋ ಸೂಪರು. ಯಾಕಂದ್ರೆ ಜಾಂಬಿಯಾದಲ್ಲಿ ಸೌತ್ ಲುಂಗಾವ ರಾಷ್ಟ್ರೀಯ ಉದ್ಯಾನವನದ ಎಂಪುವೆ ಅನ್ನೋ ಲಾಡ್ಜ್ನ ಸ್ವಾಗತ ಕೋಣೆ ಒಳಕ್ಕೆ ಪ್ರವಾಸಿಗರು ಮಾತ್ರ ಅಲ್ಲ, ಆನೆಗಳು ಬರ್ತಾವೆ. ಆದ್ರೆ ರೂಮ್ ಬುಕ್ ಮಾಡ್ಲಿಕ್ಕಲ್ಲ, ಬದಲಿಗೆ ಅಲ್ಲಿರೋ ಮಾವಿನಕಾಯಿಗಳನ್ನ ತಿಂದು ತೇಗೋಕೆ ಆನೆ ಸೊಂಡ್ಲು ಹಾಕಿ ತಿಂತಾ ಇದ್ರು ಕೂಡ ಯಾರು ಕೂಡ ಇದನ್ನ ಓಡಿಸೋದಿಲ್ಲ. ಓಡಿಸೋಕೆ ಅಂದ್ಲೆ ಪಟಾಕಿ ಗಿಟಾಕಿ ಅಂಟಿಸೋದಿಲ್ಲ. ಅದಕ್ಕೆ ಹೇಳಿದ್ದು ಈ ಆನೆಗಳ ಟೈಮು ಚೆನ್ನಾಗಿದೆ ಅಂತ. ಎಂತ ಪ್ರೀತಿ ಮರ್ರೆ, ಅಕ್ಟೋಬರ್ ನಿಂದ ಡಿಸೆಂಬರ್ ತನಕ ಲಾಡ್ಜ್ ರಿಸೆಪ್ಷನ್ಗಳ ಆನೆಗಳ ಕಾರಿಡಾರ್ ಆಗಿರುತ್ತೆ. 10-15 ಆನೆಗಳು ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಗುಡುಗುಡು ಅಂತ ಬಂದು ಹೋಗೋದನ್ನ ನೋಡೋಕೆ ಅಂತ್ಲೆ ಎಷ್ಟೋ ಫ್ಯಾಮಿಲಿಗಳು ಅಲ್ಲಿಗೆ ಬರ್ತಾವಂತೆ. ಆನೆಗಳು ಎಷ್ಟು ಟಿವಿಯಿಂದ ನಡ್ಕೊಂಡು ಬರ್ತಾವೆ ಅಂದ್ರೆ ಉದ್ಯಾನವನ ನಮ್ದು, ಅದರಲ್ಲಿ ಇರೋ ಲಾಡ್ಜು ನಾವೇ ಕಟ್ಟಿರೋದು ಅನ್ನೋ ಓನರ್ಶಿಪ್ ಸೊಕ್ಕು ಇದ್ರ ಮೈಯಲ್ಲೆಲ್ಲ ಕಾಣ್ತಾ ಇರ್ತಂತೆ. ಸುಮಾರು 30 ವರ್ಷಗಳಿಂದ ಈ ಆನೆಗಳು ಹೀಗೆ ಕಾರಿಡಾರ್ ಅಲ್ಲಿ ಓಡಾಡ್ಕೊಂಡು ಹೋಗ್ತಿವಿ ಅಂತೆ. ಹೀಗೆ ಬಂದಾಗ ಯಾವ ಪ್ರವಾಸಿಗರು ಉಸಿರು ಎತ್ತೋಂಗಿಲ್ಲ. ಆನೆಗಳು ಬಂದು ಹೋಗೋ ತನಕ 50 ಅಡಿ ದೂರದ ರೂಮ್ಗಳ ಕಿಟಕಿಗಳಿಂದಲೇ ಗಜಮುಖನ ನೋಡಿ ಕೃತಾರ್ಥರಾಗ್ಬೇಕು. ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ತೆಗೆಯುವಂತಿಲ್ಲ, ಫ್ಲಾಶ್ ಲೈಟ್ ಖುಲ್ಲಂ ಖುಲ್ಲ ಬಳಸೋ ಹಂಗಿಲ್ಲ. ಆನೆಗಳು ಕೂಡ ತಾವು ಬಂದ ಕೆಲಸ ಮುಗಿಸಿ ತಮ್ಮ ಪಾಡಿಗೆ ತಾವು ಹೊರಟ್ಬಿಡತ್ವೆ. ಒಂದು ದಿನಕ್ಕೆ ಒಂದ್ಸಾರ್ತಿನೋ 2 ದಿನಕ್ಕೆ ಒಂದ್ಸಾರ್ತಿಯೋ ಬಂದು ಹೋಗ್ತಾವಂತೆ. ಆನೆ ನಡೆದಿದ್ದೆ ದಾರಿ ಅಂದ್ರೆ ಏನು ಅಂತ ಈ ರಿಸೆಪ್ಷನ್ ನಲ್ಲಿ ಜೀವ ಹಿಡ್ಕೊಂಡು ಕೂತೋರಿಗೆ ಚೆನ್ನಾಗಿ ಗೊತ್ತಿದ್ಯಂತೆ. ನಮ್ ಚಿತ್ರದುರ್ಗ ಅಂದ್ರೆ ಕೋಟೆ, ಕೋಟೆ ಅಂದ್ರೆ ದುರ್ಗಾನಪ್ಪ. ಆದ್ರೆ ಈ ಕೋಟೆಗಿಂತಲೂ ಸಂತೆಗುಡ್ಡ ಬಹಳ ಸೀನಿಯರ್. ಇದರಲ್ಲಿ ಮೇದರು ಪಾಡೆ ಅನ್ನೋ ಬಂಡೆ ಸುಮಾರು 25-30 ಅಡಿ ಅಗಲವಾಗಿದೆ. ಒಂದು ಸಲಕ್ಕೆ 30 ಜನರು ಒಟ್ಟೊಟ್ಟಿಗೆ ಇಲ್ಲಿ ಕೂತ್ಕೊಂಡು ಮಳೆ ಬಿಸಿಲಿನಿಂದ ತಪ್ಪಿಸಿಕೊಳ್ಬಹುದು. ಪ್ರಕೃತಿನೇ ಮಾಡಿಕೊಟ್ಟ ನಿಲ್ದಾಣದಲ್ಲಿ ನಮ್ಮ ಪೂರ್ವಿಕರು ವಾಸವಾಗಿದ್ರಂತೆ. ಆಗ ಸುಮ್ಮನೆ ಕೂತಿರೋದು ಏಕೆ ಅಂತ ಬೇಟೆ ಚಿತ್ರಗಳನ್ನ ಬಿಡಿಸಿದ್ದಾರಂತೆ. ಆಯುಧ ಹಿಡಿದು ನಿಂತ ಮಾನವರು, ಯುದ್ಧಕ್ಕೆ ನಿಂತ ಸೈನಿಕರ ಚಿತ್ರಗಳು ಗಮನ ಸೆಳೆಯುತ್ತವೆ. ಹಾಗೆ ಚಾವಣಿಯ ಮೇಲೆ ಕೈ ಹಿಡಿದು ನೃತ್ಯ ಮಾಡ್ತಿರೋ ಹೆಂಗಳೆಯರ ಚಿತ್ರಗಳು ನೂರಾರು ಕತೆಗಳನ್ನ ಹೇಳ್ತವೆ. ಎಲ್ಲವೂ ಶಿಲಾಯುಗಕ್ಕೆ ಸೇರಿದವು. ಕೆಂಪು ಕಾವಿಯಿಂದ ರಚಿಸಿರೋ ಚಿತ್ರಗಳು ಯುಗ ಯುಗಗಳೇ ಸಾಗಿದ್ರೂ ಮಂಕಾಗಿಲ್ಲ. ಮಂಕಾಗಿರುವುದನ್ನೆಲ್ಲ ಡಿಜಿಟಲೀಕರಣ ಮಾಡಿ ಸಂರಕ್ಷಣೆ ಮಾಡಿದ್ದಾರಂತೆ. ಬೆಟ್ಟ ಹತ್ತಿದ್ರೆ ನಮ್ಮ ಫೋರ್ ಫಾದರ್ಸ್ ನ ಇತಿಹಾಸನೇ ತೆರೆದುಕೊಳ್ಳುತ್ತೆ. ಬಯಲು ಚಿತ್ರಾಲಯ ಅಂದ್ರೆ ಈ ಬೆಟ್ಟ. ಬೆಟ್ಟದಿಂದ ಕೆಳ ಇಳಿದ್ರೆ ಬೂದಿಗುಡ್ಡದಲ್ಲಿ ಮೊನ್ನೆಯಷ್ಟೇ ಪಾತ್ರೆ, ಅದೇ ನಮ್ಮ ಫೋರ್ ಫಾದರ್ಸ್ಗಳು ಊಟ ತಿಂಡಿಗೆ ಬಳಸ್ತಿದ್ದಂತಹ ಪಾತ್ರೆ ಪಗಡೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಈ ವಾರದ ರಸವಾರ್ತೆಯನ್ನ ಈ ಕಥೆಯೊಂದಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಬೆಂಗಳೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4788 2237 4999 STD code 08 ಕೇಳಿ. ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
5: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಬಿಡುಗಡೆ ಕುರಿತ ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಾಜ್ಯದ ವಿವಿಧೆಡೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಕಾವೇರಿ ನೀರು ಬಿಡದಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿಯಿಂದ 84,31,000 ಮಂದಿಯನ್ನು ಹೊರಗಿಡಲು ಆಯೋಗ ತೀರ್ಮಾನ. ಬೆಂಗಳೂರು ಜಲಮಂಡಳಿಯಿಂದ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಆಧಾರಿತ ಸ್ಮಾರ್ಟ್ ನೀರು ನಿರ್ವಹಣೆಗೆ ಚಾಲನೆ. ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ಬಳಿಕ ಪ್ರತಿಪಕ್ಷ ನಾಯಕರೊಂದಿಗೆ ಈ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರಾಜ್ಯಕ್ಕೆ ಆಗಮಿಸಲಿದ್ದು ಮಾತುಕತೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿ ನೋಡುವಂತೆ ತಮಿಳುನಾಡು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದು, ಅಗತ್ಯವಿರುವ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ತಮಿಳುನಾಡು ಕೂಡ ನನ್ನ ಹತ್ರ ಕೆಲವು ವಿಚಾರಗಳನ್ನ ಮಾತಾಡಿ

0: ಸಂಕೇತ ವ್ಯಕ್ತಪಡಿಸಿದ್ದಾರೆ. ಚೀಫ್ ಸೆಕ್ರೆಟರಿಗೂ ಲೆಟರ್ ಬರ್ತಿದ್ದಾರೆ, ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ, ಆಯ್ತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಜೊತೆಗೆ ನಾನು ಕೂಡ ನಮ್ಮ ರಾಜ್ಯದ ಕಾವೇರಿ ಜಲ ಪ್ರದೇಶದಲ್ಲಿ ಕೂಡ ಮೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತ ಹೇಳಿ ಕೊಟ್ಟಿನಿ ಅಂದಾಗ ನಾವು ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಂತ ಕರ್ತವ್ಯ. ಆಯ್ತು ಬನ್ನಿ ಅಂತ ಹೇಳ್ತೇನೆ, ಅದಕ್ಕೆ ಸಿದ್ಧತೆ ಕೂಡ ನಾವು ಮಾಡ್ತೇವೆ.
1: ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಕಾವೇರಿ ಜಲ ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿಂದು ತುರ್ತು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಂದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಲಭ್ಯವಿರುವಂತಹ ನೀರಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಪ್ರಸ್ತುತ 46 ಟಿಎಂಸಿ ನೀರು ಮಾತ್ರ ಲಭ್ಯವಿದ್ದು, ಇದರಲ್ಲಿ 10 ಜಿಲ್ಲೆಗೆ ಕುಡಿಯಲು ಮಾತ್ರ 12 ಟಿಎಂಸಿ ನೀರು ಬೇಕಾಗಲಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸಲು ಸಾಧ್ಯವಿಲ್ಲದ ಕಾರಣ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನಿತ್ಯ 3,500 ಕ್ಯೂಸೆಕ್ ನೀರನ್ನು ಮುಂದಿನ 15 ದಿನಗಳೊಳಗೆ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ದ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳ ಹೋರಾಟ ತೀವ್ರಗೊಂಡಿದೆ. ಇಂದು ಪ್ರತಿಭಟನಾ ನಿರತ ಹಲವು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ರೈತ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಯ ಹಲವು ಬಣಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಗಂಟೆಗಟ್ಟಲೆ ತಡೆದ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ವಾಹನ ದಟ್ಟಣೆ ಉಂಟಾಯಿತು. ಬಳಿಕ ಅನಿವಾರ್ಯವಾಗಿ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು, ಈ ಬಗ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯದ ಹಿತ ಕಾಪಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತೀವ್ರ ಮಳೆ ಅಭಾವದಿಂದ ಭೀಕರ ಬರಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ನಿಯೋಗವು ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಮತ್ತು ಸೊರಗೊಂಡನಹಳ್ಳಿ ಗ್ರಾಮಗಳಲ್ಲಿ ಒಣಗಿ ಹೋಗಿರುವ ಸೂರ್ಯಕಾಂತಿ, ಶೇಂಗಾ ಹಾಗೂ ಜೋಳದ ಬೆಳೆಗಳನ್ನು ವೀಕ್ಷಿಸಿದ ನಿಯೋಗ ಸಂಕಷ್ಟದಲ್ಲಿರುವಂತಹ ರೈತರಿಂದ ನೇರವಾಗಿ ಮಾಹಿತಿ ಪಡೆಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ನೆಲ ಬಿರುಕು ಬಿಟ್ಟಿದ್ದು 81% ಬಿತ್ತನೆ ಕಾರ್ಯವೇ ನಡೆದಿಲ್ಲ ಎಂದು ವರದಿಯಾಗಿದೆ. ಕೂಡಲೇ ಚಿತ್ರದುರ್ಗ ಜಿಲ್ಲೆಯನ್ನು ಮೊದಲ ಆದ್ಯತೆಯಾಗಿ ಬರ ಪೀಡಿತ ಎಂದು ಘೋಷಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕೇಂದ್ರದ ಎಸ್ಡಿಆರ್ಎಫ್ ನಿಧಿಗೆ ರಾಜ್ಯ ಸರ್ಕಾರ ತನ್ನ ಪಾಲಿನ ನಿಧಿ ಸೇರಿಸಿ ತಕ್ಷಣವೇ ರೈತರಿಗೆ ಪರಿಹಾರ ವಿತರಿಸಬೇಕು. ಜಾನುವಾರುಗಳಿಗೆ ಮೇವಿನ ಅಭಾವ ತಪ್ಪಿಸಲು ಗೋಶಾಲೆಗಳನ್ನು ತೆರೆಯಲೇಬೇಕು ಹಾಗೂ ಕುಡಿಯುವ ನೀರಿನ ಅಭಾವ ನೀಗಿಸಲು ಪ್ರತಿಯೊಂದು ತಾಲೂಕಿಗೆ ಕನಿಷ್ಠ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಚಾಮರಾಜನಗರದ ವಿವಿಧೆಡೆ ಬರ ಅಧ್ಯಯನ ನಡೆಸಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಜಿಲ್ಲೆಯ ವಿವಿಧೆಡೆ ಬೆಳೆ ಹಾಗೂ ಕೆರೆಗಳ ಸ್ಥಿತಿಗತಿ ವೀಕ್ಷಣೆ ಮಾಡಿದರು. ಚಾಮರಾಜನಗರ ತಾಲೂಕಿನ ಹೆಗೋಠಾರ ಗ್ರಾಮದಲ್ಲಿ ನೀರಿನ ಕೊರತೆ ಉಂಟಾದ ಪರಿಣಾಮ ಒಣಗುತ್ತಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ತಾಲೂಕಿನ ನಂಜೆ ದೇವನಪುರ, ಕಾವುದವಾಡಿ ಸೇರಿದಂತೆ ಇತರೆ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 831,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ 76.99% ಗಣತಿ ನಮೂನೆಗಳ ಡಿಜಿಟಲೀಕರಣ ನಡೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಪಿಎಲ್ಒಗಳು ಎಸ್ಐಆರ್ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಡುವೆ ಬೆಂಗಳೂರು ಕೇಂದ್ರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಯಾವುದೇ ಲೋಪದೋಷವಿಲ್ಲದಂತೆ ಕಾರ್ಯನಿರ್ವಹಿಸಿದ್ದಾರೆ.

0: ಹೆಚ್ಚಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ಎಸ್ಐಆರ್ ಕಾರ್ಯ ನಡೆಸಲು ಸೂಚನೆ ನೀಡಿದ್ದಾರೆ. ತಂಡಗಳಾಗಿ ಕಾರ್ಯನಿರ್ವಹಿಸಿ ಎಸ್ಐಆರ್ಗೆ ವೇಗ ನೀಡುವಂತೆ ತಿಳಿಸಿದ್ದಾರೆ. ಬಿಎಲ್ಒಗಳ ಬಾಕಿ ಸಂಭಾವನೆಯನ್ನು ತಕ್ಷಣವೇ ಬಿಡುಗಡೆಗೊಳಿಸಲು ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಪರಿಣಾಮಕಾರಿ ನಿರ್ವಹಣೆ, ನೀರಿನ ಸೋರಿಕೆ ಮತ್ತು ಕಲುಷಿತಗೊಳ್ಳುವುದನ್ನು ತಡೆಗಟ್ಟುವ ಜೊತೆಗೆ ಆದಾಯ ಸೋರಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಬೆಂಗಳೂರು ಜಲಮಂಡಳಿ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ಆಧಾರಿತ ನೂತನ ಪೈಲಟ್ ಯೋಜನೆಗೆ ಚಾಲನೆ ನೀಡಿದೆ. ಖಾಸಗಿ ಸಂಸ್ಥೆಯೊಂದಿಗಿನ ಸಹಯೋಗದಲ್ಲಿ ಜಲಮಂಡಳಿ ಒಂದೂವರೆ ವರ್ಷದ ಪೈಲಟ್ ಯೋಜನೆ ಜಾರಿಗೊಳಿಸಲಿದೆ. ಯೋಜನೆಯನ್ನು ಮೊದಲ ಹಂತದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಯೋಜನೆಗೆ ಸಂಬಂಧಿಸಿದಂತೆ ಇಂದು ಜಲಮಂಡಳಿ ಮತ್ತು ಪಾಲುದಾರ ಸಂಸ್ಥೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಬಳಿಕ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷೆ ಡಾ ಎನ್ ಮಂಜುಳಾ, ನಗರದ ನೀರು ಸರಬರಾಜು ಜಾಲವನ್ನು ತಂತ್ರಜ್ಞಾನ ಆಧಾರಿತವಾಗಿ ಮೇಲ್ವಿಚಾರಣೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಎಂದು ತಿಳಿಸಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೈಗೊಂಡಿರುವ ನೀತಿ ಸುಧಾರಣೆಗಳ ಬಳಿಕ ದೇಶದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆ ಗಣನೀಯವಾಗಿ ಹೆಚ್ಚಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಖಾಸಗಿ ವಲಯದ ಭಾಗವಹಿಸುವಿಕೆಯ ಪ್ರಗತಿ, ಹೂಡಿಕೆ ಬದ್ದತೆಗಳು, ನೀಡಲಾದ ಅನುಮತಿಗಳು, ಪ್ರಮುಖ ಯೋಜನೆಗಳು, ರಾಷ್ಟೀಯ ಭದ್ರತೆಗೆ ಕೈಗೊಂಡಿರುವ ಸುರಕ್ಷತಾ ಕ್ರಮಗಳು, ಬಾಹ್ಯಾಕಾಶ ನವೋದ್ಯಮಗಳಿಗೆ ದೊರೆಯುತ್ತಿರುವಂತಹ ಬೆಂಬಲ ಹಾಗೂ ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಭಾರತದ ಪಾಲು ಹೆಚ್ಚಿಸುವ ಕ್ರಮಗಳ ಕುರಿತು ಕೇಳಿದ್ದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಈ ಉತ್ತರ ನೀಡಿದೆ. 2026ರಲ್ಲಿ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ $187 ಮಿಲಿಯನ್ ಹೂಡಿಕೆಯಾಗಿದೆ. ಭಾರತೀಯ ರಾಷ್ಟೀಯ ಬಾಹ್ಯಾಕಾಶ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರ ಇದುವರೆಗೆ ಸರ್ಕಾರೇತರ ಸಂಸ್ಥೆಗಳಿಗೆ 108 ಅನುಮತಿಗಳನ್ನು ನೀಡಿದೆ ಎಂದು ಸರ್ಕಾರ ಮಾಹಿತಿ ನೀಡಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಗದಗ ಜಿಲ್ಲೆಯಲ್ಲಿ ಈವರೆಗೆ 774,971 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು ಶೇಕಡ 85.83% ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವು ಭರದಿಂದ ಸಾಗುತ್ತಿದ್ದು ಈವರೆಗೆ ಒಟ್ಟು 12,56,888 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 16,06,566 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹೇಳಿದ್ದಾರೆ. ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶದ ವಲಸಿಗರನ್ನು ಗುರುತಿಸಿ ಗಡಿಪಾರು ಮಾಡುವ ನಿಟ್ಟಿನಲ್ಲಿ ಪ್ರಸ್ತುತ ಎಸ್ಐಆರ್ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಬಿಡುಗಡೆ ಕುರಿತ ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ದ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಾಜ್ಯದ ವಿವಿಧೆಡೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಕಾವೇರಿ ನೀರು ಬಿಡದಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿಯಿಂದ 84,31,000 ಮಂದಿಯನ್ನು ಹೊರಗಿಡಲು ಆಯೋಗ ತೀರ್ಮಾನ. ಬೆಂಗಳೂರು ಜಲಮಂಡಳಿಯಿಂದ ಕೃತಕ ಬುದ್ದಿಮತ್ತೆ, ರೋಬೋಟಿಕ್ಸ್ ಆಧಾರಿತ ಸ್ಮಾರ್ಟ್ ನೀರು ನಿರ್ವಹಣೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

0: ಕೇಳುಗರೆ, ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಹುಲಿ ದಿನದ ಮಹತ್ವ, ಈ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.
1: ಆತ್ಮೀಯ ಕೇಳುಗರೆ, ಜುಲೈ 29 ವಿಶ್ವ ಹುಲಿ ದಿನವಾಗಿ ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಇದರ ಒಂದು ಹಿನ್ನೆಲೆ ಏನು, ಉದ್ದೇಶ ಏನು, ಯಾಕಾಗಿ ಈ ವಿಶ್ವ ಹುಲಿ ದಿನವನ್ನು ನಾವು ಆಚರಣೆ ಮಾಡಬೇಕಾಗಿದೆ, ಇಂದಿನ ಒಂದು ಪರಿಸ್ಥಿತಿ ಹೇಗಿದೆ, ಹಾಗೂ ಪರಿಸರದ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಈ ಹುಲಿಯ ಒಂದು ಮಹತ್ವ ಏನು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರನ್ನ ತಿಳಿಸಿಕೊಡೋದಕ್ಕೆ

0: ನಮ್ಮ ಜೊತೆಗೆ ಕದ್ರಾ ವನ್ಯಜೀವಿ ವಲಯದ ವಲಯ ಅರಣ್ಯಾಧಿಕಾರಿ ಶ್ರೀ ಹರಿಕಿರಣ್ ಭಟ್ ಅವರಿದ್ದಾರೆ. ನಮಸ್ಕಾರ ಹರಿಕಿರಣ್ ಭಟ್ ಅವರೇ.
1: ನಮಸ್ಕಾರ ಸರ್.
0: ಈ ಜುಲೈ 29ನ್ನ ವಿಶ್ವ ಹುಲಿ ದಿನ ಅಂತ ಆಚರಣೆ ಮಾಡಲಾಗ್ತದೆ, ಇದರ ಒಂದು ಹಿನ್ನೆಲೆ ಏನು ಹಾಗೂ ಮಹತ್ವ ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ಹೇಳ್ಬೋದಾ?
1: ಮೊದಲನೇದಾಗಿ ಆಕಾಶವಾಣಿ ಎಲ್ಲ ಕೇಳುಗರಿಗೆ ವಿಶ್ವ ಹುಲಿ ದಿನದ ಹಾರ್ದಿಕ ಶುಭಾಶಯಗಳು ಸರ್. ಹಾಗೆ ಹುಲಿ ಕಾಡು ಹಾಗೂ ಪ್ರಕೃತಿಯ ಸಂರಕ್ಷಣೆ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ನೀಡುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
0: ಸಂತೋಷ.
1: ಬಹಳ ದಶಕಗಳ ಹಿಂದೆ ವಿಶ್ವದಾದ್ಯಂತ ಏನಾಗಿತ್ತು ಅಂತಂದ್ರೆ ಹುಲಿ ಸಂಖ್ಯೆ ಅಪಾಯ ಮಟ್ಟಕ್ಕೆ ಕುಸಿದಿತ್ತು. ಅಕ್ರಮ ಬೇಟೆ, ಅರಣ್ಯನಾಶ ಹಾಗೆ ಆವಾಸ ಸ್ಥಾನದ ಕುಗ್ಗುವಿಕೆಯಿಂದ ಹುಲಿಗಳ ಅಸ್ತಿತ್ವವೇ ಅಪಾಯದಲ್ಲಿತ್ತು. ಇದನ್ನು ಮುಂದುಗೊಂಡು ವಿಶ್ವದ ಹಲವು ರಾಷ್ಟ್ರಗಳು ಸೇರಿ 2010ರಲ್ಲಿ ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದಂತ ಟೈಗರ್ ಸಮಿಟ್ನಲ್ಲಿ ಹುಲಿಗಳ ಸಂರಕ್ಷಣೆಗೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತವೆ. ಸೊ ಅಲ್ಲಿಂದಲೇ ಜುಲೈ 29ರಂದು ವಿಶ್ವ ಹುಲಿ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ಕೇವಲ ಆಚರಣೆಗೆ ಸೀಮಿತ ಅಲ್ಲ, ಜನರಲ್ಲಿ ಜಾಗೃತಿ ಮೂಡಿಸುವುದು, ಯುವಜನರನ್ನ ಪ್ರಕೃತಿ ಸಂರಕ್ಷಣೆಯತ್ತ ಸೆಳೆಯುವುದು ಹಾಗೂ

0: ವಿಶ್ವದ ಹಲವು ರಾಷ್ಟ್ರಗಳು ಸೇರಿ 2010 ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದಂತಹ ಟೈಗರ್ ಸಮಿಟ್ನಲ್ಲಿ ಹುಲಿಗಳ ಸಂರಕ್ಷಣೆಗೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತವೆ. ಸೊ ಅಲ್ಲಿಂದಲೇ ಜುಲೈ 29 ವಿಶ್ವ ಹುಲಿ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ಕೇವಲ ಆಚರಣೆಗೆ ಸೀಮಿತ ಅಲ್ಲ, ಜನರಲ್ಲಿ ಜಾಗೃತಿ ಮೂಡಿಸುವುದು, ಯುವಜನರನ್ನ ಪ್ರಕೃತಿ ಸಂರಕ್ಷಣೆಯತ್ತ ಸೆಳೆಯುವುದು ಹಾಗೂ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಅರಣ್ಯವನ್ನು ಉಳಿಸುವಂತ ಸಂಕಲ್ಪ ಮಾಡುವಂತಹ ದಿನವಾಗಿದೆ ಇದು.
1: ಸಾಮಾನ್ಯವಾಗಿ ಜನರು ಯೋಚನೆ ಮಾಡುವಂತಹದ್ದು ಹುಲಿ ಕಾಡಿನಲ್ಲಿರ್ತದೆ, ವನ್ಯದಲ್ಲಿ ಇರ್ತದೆ ಅಂತ ಹೇಳಿ, ಈ ಹುಲಿಯ ಸಂರಕ್ಷಣೆಗೂ ನಮಗೂ ಏನು ಉಪಯೋಗ ನೇರವಾಗಿ?
0: ಹುಲಿ ಒಂದು ಕೀಸ್ಟೋನ್ ಸ್ಪೀಸೀಸ್, ಅಂದ್ರೆ ಈಗ ಮನೆಯ ಮಾಲೀಕ ಅಥವಾ ಮನೆಯಲ್ಲಿ ಅತಿ ಪ್ರಮುಖವಾದ ಆಧಾರ ಸ್ತಂಭ ಇದ್ದಂತೆ. ಸೊ ಆ ಕೀಸ್ಟೋನ್ ಸ್ಪೀಸೀಸ್ ಅನ್ನೋದು ಈಗ ಒಂದು ಆರ್ಚ್ ಅಥವಾ ಒಂದು ಕಮಾನ್ ತಗೊಂಡ್ರೆ ಅದರಲ್ಲಿ ಒಂದು ಕಲ್ಲನ್ನು ತೆಗೆದ್ರೆ ಇಡೀ ಕಮಾನೆ ಕುಸಿದು ಬೀಳುತ್ತೆ.
1: ಹೌದು, ಒಂದಕ್ಕೊಂದು
0: ಸಂಬಂಧ ಇದೆ. ಸೊ ಹಾಗೆ ಹುಲಿಯನ್ನ ನಾವೇನಾದರೂ ತೆಗೆದ್ರೆ ಅಲ್ಲಿ ಹುಲಿ ಯಾವ ಪ್ರಾಣಿಗಳನ್ನ ತಿನ್ನುತ್ತಲ್ಲ, ಈಗ ಕಾಡಂದಿ ಇರ್ಬೋದು ಅಥವಾ ಜಿಂಕೆ ಇರ್ಬೋದು ಅಥವಾ ಕಡವೆ ಇರ್ಬೋದು ಅಥವಾ ನಮ್ಮ ಕಾಡೆಮ್ಮೆ ಇರ್ಬೋದು, ಇವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇವುಗಳ ಸಂಖ್ಯೆ ಜಾಸ್ತಿ ಆದ್ರೆ ನೆಕ್ಸ್ಟ್ ಅಲ್ಲಿನ ಹುಲ್ಲುಗಳಿರ್ಬೋದು, ಹುಲ್ಗಾವಲು ಬರಿದಾಗ್ತಾ ಹೋಗುತ್ತೆ. ಅದೇ ರೀತಿ ಕೆಲವೊಂದು ಬೀಜಗಳಿರುತ್ತವೆ, ಅವು ಮೊಳಕೆ ಸಸಿಗಳಾಗಬೇಕಾಗಿರ್ತವೆ, ಅವುಗಳು ಖಾಲಿ ಆಗುತ್ತೆ. ಅದರಿಂದ ಮಣ್ಣಿನ ಸವಕಳಿ ಆಗುತ್ತೆ, ಅದರಿಂದ ನೀರಿನ ಮೂಲಕ್ಕೆ ತೊಂದರೆ ಆಗುತ್ತೆ. ಸೊ ಇದು ಒಂದು ಪರಿಸರದಲ್ಲಿ ಹುಲಿಯ ಪಾತ್ರ.
1: ಬಹುಶಃ ಶಾಲಾ ದಿನಗಳಲ್ಲಿ ಮಕ್ಕಳೆಲ್ಲ ಓದುವಂತಹದ್ದಿದೆ, ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯದಲ್ಲಿ ಹೀಗಿರುತ್ತದೆ, ಈ ಆಹಾರ ಸರಪಣಿ ಅಂತ ಹೇಳ್ತೀವಿ, ಫುಡ್ ಚೈನ್ ಅಂತ ಹೇಳ್ತೀವಿ, ಅದರಲ್ಲಿ ಒಂದು ರೀತಿಯ ಸಮತೋಲನ ಇರಬೇಕಿದ್ರೆ ಪ್ರತಿಯೊಂದು ಪ್ರಾಣಿಯೂ ಕೂಡ ಬಹಳಷ್ಟು ಪ್ರಮುಖವಾದಂತಹದ್ದು. ಬಹುಶಃ ಅದರಲ್ಲಿ ಹುಲಿ ಎನ್ನುವಂತಹದ್ದು ಪ್ರಮುಖವಾದಂತಹ ಒಂದು ಪ್ರಾಣಿ ವರ್ಗಕ್ಕೆ ಸೇರಿರುವಂತಹದ್ದು. ಈಗಾಗಲೇ ನೀವು ಹೇಳಿದ್ರಿ ಈ ಕೀಸ್ಟೋನ್ ಸ್ಪೀಸೀಸ್ ಎನ್ನುವಂತಹ ಹುಲಿ ಎನ್ನುವಂತಹದ್ದು ಒಂದು ಕೀಸ್ಟೋನ್ ಸ್ಪೀಸೀಸ್ ಅಂತ ಹೇಳಿ, ಏನಿದ್ರೆ ಒಂದು ಮಹತ್ವ, ಏನಿದ್ರೆ ಒಂದು ವಿಶೇಷತೆ ಈ ಕೀಸ್ಟೋನ್ ಅಂದ್ರೆ ಏನದು?
0: ಇದು ಫಾರಿನ್ ಅಥವಾ ವಿದೇಶಗಳಲ್ಲೆಲ್ಲ ಕಮಾನ ಶೇಪ್ನಲ್ಲಿ ಸೇತುವೆಯನ್ನ ಕಟ್ತಿದ್ರು, ಬಲ ಸಿಗ್ತದೆ ಅಂತ. ಆದ್ರೆ ಆ ಕಮಾನದಲ್ಲಿ ಒಂದು ಕಲ್ಲನ್ನು ತೆಗೆದು ಬಿಟ್ರೆ ಆ ಸೇತುವೆ ಕುಸಿದು ಬೀಳೋಗ್ತದೆ, ಬಿದ್ದು ಹೋಗ್ತದೆ. ಸೊ ಆ ರೀತಿ ಈಗ ಪರಿಸರ ವ್ಯವಸ್ಥೆ ಅದೇ ರೀತಿ ಒಂದು ಕಮಾನ್ ಇದ್ದಾಗೆ, ಅದರಲ್ಲಿ ಹುಲಿ ಅನ್ನುವಂತ ಒಂದು ಜಾತಿಯನ್ನು ತೆಗೆದ್ರೆ ಆ ಪರಿಸರ ವ್ಯವಸ್ಥೆ ಕುಸಿದು ಬಿದ್ದು ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಕೀಸ್ಟೋನ್ ಸ್ಪೀಸೀಸ್ ಅಂತ ಕರೀತಾರೆ.
1: ಬಹುಶಃ ಉಲ್ಲಾಸ್ ಕಾರಂತರು ಈ ಹುಲಿಯ ಬಗ್ಗೆ ಹೆಚ್ಚು ಒಂದು ಸಂಶೋಧನೆ ಮಾಡಿದಂತಹ ಪರಿಸರವಾದಿ, ಅವರು ಹೇಳ್ತಾ ಇದ್ದಂತ ಒಂದು ಮಾತು ನನಗೆ ಬರ್ತಾ ಇದೆ. ಒಂದು ಏರೋಪ್ಲೇನ್ ನಲ್ಲಿ ಒಂದು ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಏನಾಗುದಿಲ್ಲ, ಅದೇ 16 ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಇಡೀ ಏರೋಪ್ಲೇನ್ ಕೆಳಗಡೆ ಬೀಳ್ಬಹುದು ಅಂತ. ಬಹುಶಃ ಇದೇ ಮಾತನ್ನ ನಾವು ಕಾಡಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಈ ವನ್ಯ ಜೀವಿಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಹೇಳಬಹುದು ಅಂತ ಕಾಣ್ತದೆ.
0: ಹೌದು, ಜೀವ ವೈವಿಧ್ಯತೆ ಅಂತಂದ್ರೆ ಸೊ ಒಂದು ಜೇಡರ ಬಲೆ ಇದ್ದ ಹಾಗೆ. ಸೊ ಜೇಡರ ಬಲೆಯಲ್ಲಿ ನೀವು ಒಂದು ಬಲೆಯನ್ನ ಅಥವಾ ಒಂದು ತಂತಿಯನ್ನ ತೆಗೆದ್ರೆ ಏನಾಗಲ್ಲ, ಅದೇ ಅದನ್ನ ಬೇರೆ ಬೇರೆ ಬಲೆಗಳನ್ನ ಅಥವಾ ಬೇರೆ ಬೇರೆ ಭಾಗಗಳನ್ನ ತೆಗಿತಾ ಹೋದಾಗೆ ಆ ಬಲೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಈ ಪ್ರಾಣಿಗಳು ಅದರ ಕಂಪೋನೆಂಟ್ ಸಸ್ಯಗಳಿರ್ಬೋದು ಅಥವಾ ಬೇರೆ ಬೇರೆ ಕೀಟಗಳಿರ್ಬೋದು, ಅವೆಲ್ಲ ಈ ಜೇಡರ ಬಲೆಯ ಒಂದು ಅವಿಭಾಜ್ಯ ಅಂಗ. ನಾವು ಯಾವಾಗ ಒಂದೊಂದೇ ಪ್ರಾಣಿಗಳನ್ನ ತೆಗಿತಾ ಹೋಗ್ತೀವೋ, ಒಂದೊಂದೇ ಸಸ್ಯ ಪ್ರಭೇದಗಳು ನಾಶ ಆಗ್ತಾ ಹೋಗುತ್ತೋ, ಅವಾಗ ಪರಿಸರದ ಸಮತೋಲನ, ಜೇಡರ ಬಲೆ ವೀಕ್ ಆದಾಗ ಪರಿಸರ ಸಮತೋಲನ ಹಾಳಾಗ್ತಾ ಹೋಗುತ್ತೆ.
1: ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡುವಾಗೆಲ್ಲ ಹೇಳುವಂತಹದ್ದು ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಒಂದು ವಲಯ ಅಂತ ಹೇಳಿ, ಇದರ ಒಂದು ವಿಶೇಷತೆ ಏನು ಈ ಬಗ್ಗೆ ಹೇಳಿ.
0: ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವು ಪಶ್ಚಿಮ ಘಟ್ಟದ ಒಂದು ಅತ್ಯಮೂಲ್ಯ ಜೀವವೈವಿಧ್ಯ ತಾಣವಾಗಿದೆ. ಸುಮಾರು 1425 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಹಾಗೂ ಅಣಶಿ ರಾಷ್ಟ್ರೀಯ ಉದ್ಯಾನವನವನ್ನು ಇದು ಸೇರಿಕೊಂಡಿದೆ. ಇದು ಹುಲಿ ಮತ್ತು ಆನೆ ಎರಡಕ್ಕೂ ಸಂರಕ್ಷಿತ ಪ್ರದೇಶವಾಗಿದೆ. ಕನ್ಸರ್ವೇಷನ್ ಅಶ್ಯೂರ್ಡ್ ಟೈಗರ್ ಸ್ಟ್ಯಾಂಡರ್ಡ್ಸ್ ಮಾನ್ಯತೆಯನ್ನು ಪಡೆದಿರುವಂತಹ ಈ ಪ್ರದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನ್ನ ಸಂರಕ್ಷಣಾ ಕಾರ್ಯಕ್ಕಾಗಿ ಗುರುತಿಸಿಕೊಂಡಿದೆ. ಇಲ್ಲಿ 1700 ಹೆಚ್ಚು ಸಸ್ಯ ಪ್ರಭೇದಗಳು, ಹುಲಿ, ಕಪ್ಪು ಚಿರತೆ, ಆನೆ, ಕಾಳಿಂಗ ಸರ್ಪ, ಮಲ್ಬಾರ್ ಪೈಡ್ ಹಾರ್ನ್ ಬಿಲ್ ಅಥವಾ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಸೇರಿದಂತೆ ಅನೇಕ ಅಪರೂಪದ ಜೀವಿಗಳು ಕಂಡುಬರುತ್ತವೆ. ಇಲ್ಲಿ ಹರಿಯುವಂತಹ ಕಾಳಿ ನದಿಯೇ ಈ ಪ್ರದೇಶದ ಜೀವನಾಡಿ. ಸದಾ ನಿತ್ಯ ಹರಿದ್ವರ್ಣ ಕಾಡುಗಳು, ಬೆಟ್ಟಗಳು, ಕಣಿವೆಗಳು ಮತ್ತು ಸಮೃದ್ಧ ಜೀವವೈವಿಧ್ಯ ಈ ಪ್ರದೇಶವನ್ನು ಕರ್ನಾಟಕದ ಹೆಮ್ಮೆಯನ್ನಾಗಿಸಿವೆ.
1: ಅದಕ್ಕೆ ಇತ್ತೀಚಿನ ಒಂದು ಸರ್ವೆ ಪ್ರಕಾರ ಈ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದೀವಿ. ಈ ಒಂದು ಸಂಖ್ಯಾ ಹೆಚ್ಚಳ ನಿಜವೋ ಮತ್ತು ಇದಕ್ಕೆ ಒಂದು ಕಾರಣವಾದಂತಹ ಅಂಶಗಳು ಏನೇನು?
0: ಒಂದು ಹುಲಿ ಸಂರಕ್ಷಿಸ ಅಂದ್ರೆ ಕೇವಲ ಆ ಹುಲಿ ಅಂದ್ರೆ ಇಂಡಿವಿಜುವಲ್ ನ ನೋಡ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೆ ಬೇಕಾದಂತ ಸಂಪೂರ್ಣ ಪರಿಸರ ಸಂರಕ್ಷಣೆ ಮಾಡಿದಾಗ ಮಾತ್ರ ಅದರ ನಂಬರ್ ಅಥವಾ ಸಂಖ್ಯೆಗಳು ಹೆಚ್ಚಾಗ್ತವೆ.

0: ಕಾಳಿ ಹುಲ್ಲು ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಂರಕ್ಷಣೆ, ಅಕ್ರಮ ಬೇಟೆ ತಡೆ, ಹುಲ್ಲುಗಾವಲು ಅಭಿವೃದ್ಧಿ, ನೀರಿನ ಮೂಲಗಳ ನಿರ್ವಹಣೆ, ವೈಜ್ಞಾನಿಕ ಸಂಶೋಧನೆ ಹಾಗೂ ಸ್ಥಳೀಯ ಜನರ ಸಹಭಾಗಿತ್ವ ಇವೆಲ್ಲ ಒಟ್ಟಾಗಿ ನಡೆದು ಈ ಕಾರಣದಿಂದ ಕೆಲವು ವರ್ಷಗಳಲ್ಲಿ ಹುಲಿಯ ಸಂಖ್ಯೆಗಳು ಉತ್ತಮ ಬೆಳವಣಿಗೆ ಕಂಡುಬಂದಿವೆ. ಹುಲಿ ಸಂರಕ್ಷಣೆ ಅಂದರೆ ಕೇವಲ ಒಂದು ಇಲಾಖೆ ಕೆಲಸವೂ ಅಲ್ಲ, ಅದು ವಿಜ್ಞಾನ, ಆಡಳಿತ ಮತ್ತು ಜನರ ಸಹಕಾರ ಸಮನ್ವಯವಾಗಿದೆ.
1: ಅಂದ್ರೆ ಈಗ ಸಾಮಾನ್ಯವಾಗಿ ನಮ್ಮ ರಸ್ತೆಯಲ್ಲಿ ಹೋಗುವಂತಹ ವ್ಯಕ್ತಿಗಳು ಅಥವಾ ಒಂದು ಪ್ರಾಣಿಗಳನ್ನು ಗುರುತಿಸಬಹುದು ಕಣ್ಣಿನಿಂದ, ಆದ್ರೆ ಕಾಡಿನ ಒಳಗಡೆ ಚಲನೆಯಲ್ಲಿರುವಂತಹ ಈ ವನ್ಯಜೀವಿಗಳನ್ನ ಗುರುತಿಸುವಂತಹದ್ದು ಹೇಗೆ, ಅವಳ ಚಲನವಲನವನ್ನ ಮತ್ತೆ ಅದಕ್ಕೆ ಏನಾದ್ರೂ ಒಂದು ವೈಜ್ಞಾನಿಕ ವ್ಯವಸ್ಥೆ ಅಂತ ಏನಾದ್ರು ಇದೆಯಾ ಅಂತ?
0: ಕ್ಯಾಮರಾ ಟ್ರ್ಯಾಪ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ
1: ವಿವರವಾಗಿ ಹೇಳಿ.
0: ಈಗ ತಮಗೆಲ್ಲರಿಗೂ ಗೊತ್ತಾ ಇದೆ, ಪ್ರತಿಯೊಬ್ಬ ಮನುಷ್ಯನ ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಲ್ಲ, ಅದು ಬೇರೆ ಬೇರೆ ಇರುತ್ತೆ. ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ಪ್ರತಿ ಪ್ರಾಣಿಗಳು ವಿಭಿನ್ನವಾಗಿರುತ್ತವೆ. ಸೊ ಈ ಹುಲಿಗಳನ್ನ ನಾವು ತಗೊಳ್ಳೋದಾದ್ರೆ, ಸೊ ಹುಲಿಗಳ ಪಠ್ಯಗಳು, ಪ್ರತಿ ಹುಲಿಯದು ಪಠ್ಯಗಳು ವಿಭಿನ್ನವಾಗಿರುತ್ತವೆ. ನಾವು ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಹುಲಿಗಳು ಓಡಾಡುವಂತ ಜಾಗದಲ್ಲಿ ಕ್ಯಾಮೆರಾಗಳನ್ನು ಸೆಟ್ ಮಾಡಿ ಇಟ್ಟಿರ್ತೀವಿ. ಸೊ ಹುಲಿಗಳು ಮಧ್ಯದಲ್ಲಿ ಓಡಾಡಿದಾಗ ಸೊ ಫೋಟೋ ಹೊಡೆಯುತ್ತೆ. ಸೊ ಆ ಹುಲಿಯ ಎರಡೂ ಭಾಗಗಳು ನಮ್ಗೆ ಸಿಗುತ್ತೆ. ಸೊ ಅದನ್ನ ನಾವು ಆಧಾರವಾಗಿ ಇಟ್ಕೊಂಡು ಅದನ್ನ ಪ್ರೊಸೆಸ್ ಮಾಡಿ ವಿಶೇಷ ತಂತ್ರಾಂಶದಲ್ಲಿ ಹಾಕೊಂಡು ಒಂದು ಭಾಗದ ಅಂದ್ರೆ ಕಾಲಿನ ಬದಿಗೋ ಅಥವಾ ಎದೆಯ ಬದಿಗೋ ಅಥವಾ ಹಿಂಗಾಲಿನ ಬದಿಗೋ ಆ ಭಾಗದ ಪಠ್ಯಗಳನ್ನ ವಿಶ್ಲೇಷಣೆ ಮಾಡಿ ಅದು ಯಾವ ಹುಲಿ ಅಂತ ಮಾಡಿ ಅದನ್ನ ನಂಬರ್ ಕೊಡ್ತೀವಿ. ಸೊ ಇದರಲ್ಲಿ ನಾವು ಹುಲಿಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಥವಾ ಹಿಡಿಯೋದಿಲ್ಲ, ಏನಿಲ್ಲ. ಅದಷ್ಟ ಹೊತ್ತಿಗೆ ನಾವು ತೊಂದರೆ ಇಲ್ಲದೆ ಡಾಟಾವನ್ನು ಸಂಗ್ರಹ ಮಾಡಲಿಕ್ಕೆ ಒಂದು ಉತ್ತಮ ವಿಧಾನವಾಗಿದೆ.
1: ಅಂದ್ರೆ ಶೇಕಡ 100ಕ್ಕೆ 100 ಹುಲಿಗಳು ಕೂಡ ಇದರ ಫೋಟೋ ತೆಗಿಲಿಕ್ಕೆ ಸಿಗ್ತವು?
0: ಶೇಕಡ 100ಕ್ಕೆ 100 ಅಂತಲ್ಲ, ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಫ್ಲಾಶ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಹುಲಿಗಳು ಎಷ್ಟು ಬುದ್ಧಿವಂತ ಅಂತಂದ್ರೆ ಅವು ಕ್ಯಾಮ್ರಾವನ್ನ ತಪ್ಪಿಸಿ ಸ್ವಲ್ಪ ಓಡಾಡುತ್ತೆ.
1: ಅಪಾಯ ಇದೆ ಅಂತ ಒಂದು ಮುನ್ಸೂಚನೆ ಸಿಗ್ತದೆ ಅದಕ್ಕೆ.
0: ಅಂದ್ರೆ ಇದು ನೈಸರ್ಗಿಕ ಅಲ್ಲ ಅಂತ ಅಷ್ಟೆ. ಅದು ಬಿಟ್ರೆ ಆಲ್ಮೋಸ್ಟ್ ಈಗ ಹಾಗಾಗಿ ಇದನ್ನ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಂತ ಕರಿತೀವಿ, ಅಂದ್ರೆ ಅಂದಾಜು ಮಾಡೋದು ಅಂತ. ಈಗ ನಾವು ಮನುಷ್ಯರ ಗಣತಿ ಅಂದ್ರೆ ಗಣತಿ ಅಂತಾನೆ ಕರಿತೀವಿ, ಪ್ರತಿ ಮನೆ ಮನೆಗೆ ಹೋಗಿ ಮಾಡೋದು. ಸೊ ಇದು ಆ ರೀತಿ ಅಲ್ಲ, ಇದು ಅಂದಾಜು ಮಾಡೋದು, ಪ್ಲಸ್ ಆರ್ ಮೈನಸ್ ಒಂದು ಪರ್ಸೆಂಟೇಜ್ ಇದ್ದೇ ಇರುತ್ತೆ.
1: ಆಮೇಲೆ ಈ ಕಾಡಿನ ಒಳಗಡೆ ಕೆಲಸ ಮಾಡುವಂತ ಸಾಕಷ್ಟು ಸಿಬ್ಬಂದಿ ವರ್ಗ ಇದೆ, ಅರಣ್ಯ ಇಲಾಖೆಯಲ್ಲಿ ಕೂಡ ಇದೆ, ಜೊತೆಗೆ ಈ ಗ್ರಾಮ ಅರಣ್ಯ ಸಮಿತಿ ಅವರು ಕೂಡ ಸಹಯೋಗವನ್ನು ನೀಡ್ತಾ ಇದ್ದಾರೆ. ಅವರ ಒಂದು ಜವಾಬ್ದಾರಿಗಳು ಏನೇನು?
0: ಕಾಡಿನಲ್ಲಿ ಗಸ್ತು ತಿರುಗುವಂತ ಸಿಬ್ಬಂದಿಗಳ ಜವಾಬ್ದಾರಿ ಅತಿ ಪ್ರಮುಖವಾಗಿದೆ. ಇವರೇ ಈ ವ್ಯವಸ್ಥೆಯ ಬೆನ್ನೆಲುಬು ಅಂತ ಹೇಳಬಹುದು. ಇವರು ಯಾವುದೇ ಮಳೆ, ಬಿಸಿಲು, ಕತ್ತಲೆ, ಗುಡ್ಡಗಾಡು ಏನನ್ನೂ ಲೆಕ್ಕಿಸದೆ ಹಗಲು ರಾತ್ರಿ ಗಸ್ತು ಮಾಡ್ತಾ ಇರ್ತಾರೆ. ಹಾಗೆ ಇದರಲ್ಲಿ ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 47 ಅಕ್ರಮ ಕಳ್ಳಬೇಟೆ ತಡೆ ಶಿಬಿರಗಳಿದ್ದಾವೆ. ಸೊ ಇಲ್ಲಿ ನಾವು GPS ಇರಬಹುದು, ಡ್ರೋನ್, ಕ್ಯಾಮ್ರಾ ಟ್ರ್ಯಾಪ್ ಹಾಗೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅಕ್ರಮ ಬೇಟೆ, ಅರಣ್ಯನಾಶ ಮತ್ತು ಅತಿಕ್ರಮಣವನ್ನು ತಡಿತಾ ಇದ್ದೀವಿ. ಈ ಅರಣ್ಯ ಸಿಬ್ಬಂದಿಗಳ ನಿಸ್ವಾರ್ಥ ಸೇವೆಯಿಂದಲೇ ನಾವು ಈ ಅಮೂಲ್ಯವಾದಂತಹ ಅರಣ್ಯ ಸಂಪತ್ತನ್ನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ.
1: ಈಗ ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಈ ಸಿಗ್ನಲ್ಗಳೆಲ್ಲ ಸಿಗುವುದಿಲ್ಲ, ಈ ಸಂಪರ್ಕಗಳೆಲ್ಲ ಹೇಗೆ ಸಾಧ್ಯವಾಗ್ತದೆ?
0: ನಾವು ವಾಕಿ ಟಾಕಿ ಯೂಸ್ ಮಾಡ್ತೀವಿ, ವೈರ್ಲೆಸ್ ಸಿಸ್ಟಮ್ ಎಲ್ಲ ಕಡೆ ಎನೇಬಲ್ ಆಗಿದೆ. ಸೊ ಇದರಿಂದ ನಾವು ಕಮ್ಯುನಿಕೇಶನ್ ಮಾಡ್ಕೋತೀವಿ.
1: ಸರಿ, ಆಮೇಲೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಬೇಸಿಗೆಯಲ್ಲಿ ಕಂಡು ಬರುವಂತಹ ಈ ಬೆಂಕಿಗಳು ಅಥವಾ ಕಾಡ್ಗಿಚ್ಚು ಅಂತ ಹೇಳುವಂತಹದ್ದು, ಇದರ ಒಂದು ನಿರ್ವಹಣೆಗೆ ಯಾವ ರೀತಿ ಒಂದು ವ್ಯವಸ್ಥೆ ಇದೆ?
0: ಹೌದು, ಈ ಬೆಂಕಿ ಅನ್ನೋದು ಕಾಡನ್ನ ಕಾಡ್ತಾ ಇರುವಂತ ಅತಿ ದೊಡ್ಡ ಸಮಸ್ಯೆ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬೇಸಿಗೆಗಿಂತ ಮುಂಚೆನೆ ಬೆಂಕಿ ರೇಖೆಗಳನ್ನ ಮಾಡ್ತೀವಿ,
1: ಫೈರ್ ಪಾತ್ ಅಂತ ಹೇಳ್ತೀವಿ,
0: ಫೈರ್ ಲೈನ್ ಅಂತ ಕರಿತೀವಿ. ಅದೇ ರೀತಿ ನಂತರ ನಿರಂತರವಾಗಿ ಗಸ್ತು ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಬಹಳಷ್ಟು ವೀಕ್ಷಣಾ ಗೋಪುರಗಳಿದಾವೆ, ಅದೇ ರೀತಿ GIS ತಂತ್ರಜ್ಞಾನ ಮತ್ತೆ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಎಲ್ಲೇ ಬೆಂಕಿ ಬಿದ್ರು ವಿದಿನ್ 20-30 ಮಿನಿಟ್ಸ್ ಅಲ್ಲಿ ಮೆಸೇಜ್ ಬಂದ್ಬಿಡುತ್ತೆ. ಸೊ ಹೋಗಿ ನಾವು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಅದೇ ರೀತಿ ಸ್ಥಳೀಯ ಜನರನ್ನು ಸಹ ಒಂದು ವಿಶ್ವಾಸಕ್ಕೆ ತಗೊಂಡು ಸೊ ಅವರ ಸಹಕಾರದ ಮೂಲಕ ನಾವು ಬೆಂಕಿಯನ್ನು ತಡೆಗಟ್ಟುತ್ತೇವೆ.
1: ಇದಕ್ಕೆ ಪೂರಕವಾಗಿ ಇನ್ನೊಂದೆರಡು ಪ್ರಶ್ನೆಗಳನ್ನು ಸೇರಿಸಬೇಕು, ಯಾಕಂದ್ರೆ ಈ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಅನ್ನುವಂತಹದಕ್ಕೆ ಕಾರಣ ಏನು ಅಂತ ಹೇಳಿ, ಈಗ ಮನುಷ್ಯರೇ ಕಾರಣವೋ ಅಥವಾ ನೈಸರ್ಗಿಕವಾಗಿಯೂ ಕೂಡ ಕಾಡಲ್ಲಿ ಮೊದಲೆಲ್ಲ ಹೇಳ್ತಾ ಇದ್ವಿ ಈ ಬಿದಿರು ಒಂದಕ್ಕೊಂದು ಸಂಘರ್ಷ ಆದರೂ ಕೂಡ ಬೆಂಕಿ ಉತ್ಪಾದನೆ ಆಗ್ಬಹುದು ಅಂತ, ಇದೆಲ್ಲ ನಿಜವ?
0: ಬೆಂಕಿ ಹೆಚ್ಚಾಗಿ ಆಗೋದು ನಮ್ಮಲ್ಲೂ, ಅದರಲ್ಲೂ ಈ ಉತ್ತರ ಕನ್ನಡದಲ್ಲಿರಬಹುದು, 100ಕ್ಕೆ 100 ಮನುಷ್ಯ ನಿರ್ಮಿತ. ಸೊ ಬೇರೆ ದೇಶಗಳಲ್ಲಿ ಇಲ್ಲಿ ಪೈನ್ ಫಾರೆಸ್ಟ್

0: ಅಥವಾ ಸೂಚಿ ಪರಿಣಾಮಗಳು ಇರ್ತಾವಲ್ಲ, ಅಲ್ಲಿ ಕೆಲವೊಮ್ಮೆ ಸಿಡಿಲು ಗುಡುಗು ಅವುಗಳಿಂದ, ಅಥವಾ ಅಲ್ಲಿ ಆಕ್ಚುಲಿ ಗುಡ್ಡಗಾಡು ಪ್ರದೇಶದ ಸ್ಲೋಪ್ ಬಹಳ ಜಾಸ್ತಿ ಇರುತ್ತೆ, ಇಳಿಜಾರು, ಅಲ್ಲಿ ಕೆಲವೊಮ್ಮೆ ಕಲ್ಲು ಬಂಡೆ ಉರುಳಿ ಬಂದು ಅದರಿಂದ ಕಿಡಿ ಹತ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಮ್ಮಲ್ಲಿ ಅವುಗಳ ಸಂಖ್ಯೆ ಬಹಳ ಬಹಳ ನಗಣ್ಯ.
1: ಆಮೇಲೆ ಈಗ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ವೈಲ್ಡ್ ಲೈಫ್ ರಿಸರ್ಚ್ ಮತ್ತು ಟ್ರೈನಿಂಗ್ ಸೆಂಟರ್, ಇದರ ಒಂದು ಮಹತ್ವ ಮತ್ತು ಇದರ ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ.
0: WRTC ಅಂತ ಕರಿತೀವಿ, ವೈಲ್ಡ್ ಲೈಫ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೆಂಟರ್. ಇದು ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಹೆಮ್ಮೆಯ ಸಂಸ್ಥೆ. ಇದು ಕೇವಲ ಸಂಶೋಧನಾ ಕೇಂದ್ರವಲ್ಲ, ಇಲ್ಲಿ ವೈಜ್ಞಾನಿಕ ಸಂರಕ್ಷಣೆ ಕೇಂದ್ರ ಬಿಂದು ಆಗಿದೆ. ಇಲ್ಲಿ ನಾವು ಕ್ಯಾಮ್ರಾ ಟ್ರ್ಯಾಪ್ ಅಲ್ಲಿ ತಗೊಂಡಿರುವಂತ ಎಲ್ಲ ಫೋಟೋಗಳನ್ನ ಪ್ರೊಸೆಸ್ ಮಾಡೋದಿರ್ಬೋದು, ಅಥವಾ ಪಕ್ಷಿಗಳ ಸಮೀಕ್ಷೆ ಮಾಡೋದಿರ್ಬೋದು, ಅರಣ್ಯ ಪರಿಸರ ಅಧ್ಯಯನ ಮಾಡೋದಿರ್ಬೋದು, ಮರಗಳ ಬೆಳವಣಿಗೆ, ಜೀವವೈದ್ಯ ಸಂಶೋಧನೆ ಮುಂತಾದ ಅನೇಕ ಕಾರ್ಯಗಳಲ್ಲಿ ನಡೆಯುತ್ತವೆ. ಅದೇ ರೀತಿ ಬೇರೆ ಬೇರೆ ತರಬೇತಿ ಸಂಸ್ಥೆಗಳಿಂದ ಬಂದಂತ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಅರಿವನ್ನು ಸಹ ಮೂಡಿಸುತ್ತೇವೆ.
1: ಅಂದ್ರೆ ಅದು ದಾಂಡೇಲಿಯಲ್ಲಿ ಇರುವಂತದ್ದು,
0: ದಾಂಡೇಲಿಯಲ್ಲಿ ಇದೆ.
1: ವಿಜ್ಞಾನಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರೆ.
0: ವಿಜ್ಞಾನಿಗಳು ಬಯಾಲಜಿಸ್ಟ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಓಪನ್ ಆಗ್ತಾ ಇದೆ. ಸೊ ಇದರಲ್ಲಿ ನಾವು ಎಲ್ಲಾದರೂ ಅರಣ್ಯ ಅಪರಾಧಗಳು ಆದರೆ ಸೊ ಅದನ್ನ ಯಾವ ರೀತಿ ಪತ್ತೆ ಹಚ್ಚೋದು, ಯಾವ ರೀತಿ ಅದನ್ನ ಪ್ರೊಸೆಸ್ ಮಾಡೋದು, ಅವನ್ನೆಲ್ಲ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ.
1: ಅಂದ್ರೆ ಪ್ರಯೋಗಗಳು ಎನ್ನುವಂತಹದ್ದು ಪ್ರಯೋಗಾಲಯ ಅಥವಾ ಲ್ಯಾಬೊರೇಟರಿಯಲ್ಲಿ ಮಾತ್ರ ಆಗುವಂತಹ ಪ್ರಯೋಗವು ಅಥವಾ ಫೀಲ್ಡ್ ಅಲ್ಲಿ ಆನ್ ಫೀಲ್ಡ್ ಅಲ್ಲಿ ಏನಾದರೂ ಕೆಲಸ ಆಗ್ತಿರ್ತದೆ?
0: ಆನ್ ಫೀಲ್ಡ್ ಅಲ್ಲಿ ಅಂತಂದ್ರೆ ಈಗ ಕೆಲವೊಮ್ಮೆ ಯಾವುದೋ ಒಂದು ಆಕಳನ್ನ ಚಿರತೆ ಹಿಡಿಯಿತು ಅಥವಾ ಹುಲಿ ಹಿಡಿಯಿತು ಅಂತ ಅನ್ಕೋಣ, ದೂರು ಬರುತ್ತೆ. ಸೊ ಅವಕ್ಕೆ ಒಂದು ಕಡೆಯಲ್ಲಿ ನಾವು ಪರಿಹಾರ ಕೊಡ್ತೀವಿ, ಅದು ಕೊಡೋದು ಕೊಡ್ತೀವಿ. ಮತ್ತೊಂದು ಕಡೆ ನಾವು ಕ್ಯಾಮ್ರಾ ಟ್ರ್ಯಾಪ್ ಅನ್ನ ಸೆಟ್ ಮಾಡ್ತೀವಿ, ಅಲ್ಲಿ ನಿಜವಾಗೂ ಅಲ್ಲಿ ಬಂದಿದೆಯೋ ಹುಲಿನೇ ಹಿಡಿತು ಆಯ್ತು. ಅದಾದ ನಂತರ ನೆಕ್ಸ್ಟ್ ಯಾವ ಪ್ರಾಣಿ ಬರುತ್ತೆ. ಕೆಲವೊಂದ್ ಕಡೆ ವಿಶೇಷ ಆಸಕ್ತಕರ ಏನು ಘಟನೆಗಳು ನಡೆದಿದ್ದಾವೆ, ಅಂದ್ರೆ ಒಂದು ಹುಲಿ ತಿಂದು ಹೋದ ನಂತರ ಚಿರತೆ ಬರುತ್ತೆ, ಚಿರತೆ ತಿನ್ನುತ್ತೆ, ಹಂದಿ ತಿನ್ನುತ್ತೆ, ನಂತರ ಮುಂಗುಸಿನೂ ತಿನ್ಬಹುದು, ಮೊಸಳೆಗಳು ತಿಂದಿದ್ದೇವೆ, ಇವೆಲ್ಲ ರೆಕಾರ್ಡ್ಸ್ ನಮಗೆ ಸಿಗುತ್ತೆ.
1: ಆಮೇಲೆ ಆವಾಗಲೇ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದೀವಿ, ಈ ಮಾನವ ಮತ್ತು ವನ್ಯಪ್ರಾಣಿಗಳ ಒಂದು ಸಂಘರ್ಷ ಅನ್ನುವಂತಹದ್ದು. ಬಹುಶಃ ಈ ಕಾಡಿಗೆ ಒತ್ತಟ್ಟಿನಲ್ಲಿರುವಂತಹ ಈ ಕೃಷಿ ಜಮೀನು ಇದೆಯಲ್ಲ, ಅವರು ಅದು ಯಾವಾಗ್ಲೂ ಹೇಳುವಂತಹ ಅದೇ ವಿಚಾರ, ನಮ್ಮ ಜಮೀನಿಗೆ ಕಾಡು ಪ್ರಾಣಿಗಳು ಬಂದು ಹಾವಳಿಯನ್ನು ಮಾಡಿದೆ, ಹಾನಿ ಮಾಡಿದೆ ಅಂತ ಹೇಳಿ. ಈ ಕೃಷಿಕರ ಒಂದು ಜವಾಬ್ದಾರಿ ಏನು ಅಂತ?
0: ಕಾಡು ಮತ್ತೆ ಮನುಷ್ಯ
1: ಒಂದು ರೀತಿಯ ಸಹಜೀವನ ಬೇಕಾಗಿದೆ.
0: ಹೌದು, ಸಹಜೀವನ ಬೇಕಾಗಿದೆ. ನಮ್ಮ ದೇಶದಲ್ಲಿ ಕಾಡಿನ ಪ್ರಮಾಣ ಕಡಿಮೆ ಇದೆ, ಆದ್ರೆ ಎಲ್ಲಾ ಕಡೆ ಕಾಡಿದ್ದಲ್ಲಿ ಮನುಷ್ಯನ ಆವಾಸ ಸ್ಥಾನ ಇದ್ದೇ ಇದೆ. ಯಾಕೆಂದ್ರೆ ಅಷ್ಟು ಅವಲಂಬಿತರಾಗಿದ್ದಾರೆ. ಹೆಚ್ಚಾಗಿ ಕಾಡಿನಲ್ಲಿ ಕುಣಬಿಯವರು ಇರ್ಬೋದು, ಅಥವಾ ಈಗ ನಾವು ನಾಗರಹೊಳೆ ಕಡೆ ಹೋದ್ರೆ ಜೇನು ಕುರುಬರು, ಆದಿವಾಸಿಗಳು ಇರೋ ಅಂತ ಜಾಗ. ಆದ್ರೆ ಇವೆರಡು ಒಟ್ಟಿಗೆ ಹೋದರೆ, ಅಂದ್ರೆ ಸಹಭಾಗಿತ್ವದಲ್ಲಿ ಹೋದ್ರೆ ಮಾತ್ರ ನಾವು ಕಾಡಿನ ಸಂರಕ್ಷಣೆ ಮಾಡಬಹುದು. ನಮ್ಮಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಯಂ ಅಂತ ಒಂದು ವಿಶೇಷ ಕಾರ್ಯಕ್ರಮ ಆರಂಭಿಸಲಾಗಿದೆ. ಸೊ ಇಲ್ಲಿ ಇದರ ಉದ್ದೇಶ ಏನು ಅಂತಂದ್ರೆ, ಕಾಡಿನೊಂದಿಗೆ ಬದುಕುವ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಜೊತೆಗೆ ಅವರನ್ನ ಸಂರಕ್ಷಣೆ ಭಾಗವಾಗಿಸಿತು. ಇದರಲ್ಲಿ ಅಡವಿ ಜೇನುಕಾರ ಅಂತ ಒಂದು ಯೋಜನೆ ಇದೆ. ಇದರಲ್ಲಿ ವೈಜ್ಞಾನಿಕವಾಗಿ ಜೇನು ಸಾಕಾಣಿಕೆ ಅವರಿಗೆ ಕಲಿಸಿ ಅದಾದ ನಂತರ ಅವರ ಏನು ಜೇನು ಉತ್ಪತ್ತಿ ಆಗುತ್ತಲ್ಲ ಅದನ್ನ ನಮ್ಮ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ಅಲ್ಲಿಂದ ಮಾರಾಟ ಮಾಡ್ತೀವಿ. ಹಾಗೆ ಮರಳಿ ಮನೆಗೆ ಯೋಜನೆ ಮುಖಾಂತರ ವಸತಿ ನಿಲಯದ ಮಕ್ಕಳಿಗೆ ಕುಟುಂಬದೊಂದಿಗೆ ಸಮಯ ಕಳೆಯುವಂತ ಅವಕಾಶ ನೀಡ್ತೀವಿ. ಹಾಗೆ ಮಹಿಳೆಯರಿಗೆ ಕಾಯಿರ್ ಅಂದ್ರೆ ತೆಂಗಿನ
1: ನಾರು
0: ಇದರ ಉತ್ಪನ್ನ ತಯಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಗೆ ಕಿಡ್ ಫಾರೆಸ್ಟರ್ ಅಂದ್ರೆ ನಗರದ ಮಕ್ಕಳಿಗೆ ಕಾಡು ಅಂದ್ರೆ ಏನು ಒಂದು ಅರಿವು ಮೂಡಿಸಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತೀವಿ, ಅದು ಪ್ರಕೃತಿ ಶಿಕ್ಷಣ ಅಂತಾನು ಹೇಳ್ಬೋದು. ಹಾಗೆ ಡಿಜಿಟಲ್ ಶಿಕ್ಷಣ ಮತ್ತೆ ಸಂಗೀತ ಹಾಗೂ ಚಿತ್ರಕಲೆ ಮುಖಾಂತರ ಪರಿಸರ ಜಾಗೃತಿ ಹಾಗೂ ಇತರ ಕಾರ್ಯಕ್ರಮಗಳನ್ನು ಇಲ್ಲಿ ಯಶಸ್ವಿಯಾಗಿ ಮಾಡ್ತೀವಿ. ಸೊ ಸಂರಕ್ಷಣೆ ಯಶಸ್ವಿಯಾಗಬೇಕು ಅಂತಂದ್ರೆ ಜನರ ವಿಶ್ವಾಸ ಮತ್ತೆ ಸಹಕಾರ ಅತ್ಯಗತ್ಯ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ ಆಗಿದೆ.
1: ಈ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಪರಿಸರ ಸ್ನೇಹಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಬಗ್ಗೆ, ಇದರಲ್ಲಿ ಎದುರಿಸುವಂತಹ ಒಂದು ಸವಾಲುಗಳು ಏನೇನು ಹಾಗೂ ಪ್ರವಾಸಿಗರ ಒಂದು ಜವಾಬ್ದಾರಿ ಏನು ಅಂತ?
0: ಇವಾಗ ತಾವು ನೋಡ್ತಾ ಇರುವ ಹಾಗೆ ಪರಿಸರ ಅನ್ನೋದು ಒಂದು ಆಸ್ತಿಯಾಗಿ ನಾವು ನೋಡಬೇಕೇ ಹೊರತು ಸಂಪನ್ಮೂಲ ಅಥವಾ ಒಂದು
1: ಆರ್ಥಿಕ
0: ಮೂಲವಾಗಿ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಜನರ ಮನಸ್ಥಿತಿ ಅದೊಂದು ಸ್ವಲ್ಪ ಚೇಂಜ್ ಆದ್ರೆ ಸೊ ನಮಗೆ ಪರಿಸರ ಸಂರಕ್ಷಣೆ ಬಹಳ ಅತ್ಯುತ್ತಮವಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಾವು ಯಾವುದೋ ಒಂದು ಪ್ರವಾಸಿ ಸ್ಥಾನಗಳಿಗೆ ಹೋದ್ರೆ ಅಲ್ಲಿ ನಾವು ಅದನ್ನು ಯಾವ ರೀತಿ ಭೋಗಿಸಬಹುದು.

0: ಅನುಭವಿಸಬಹುದು ಅನ್ನೋದು ಜನರ ಮನಸ್ಸಲ್ಲಿರುತ್ತೆ. ಅದೇ ಸ್ವಲ್ಪ ಪ್ರಕೃತಿಯ ಬಗ್ಗೆ ನಾವು ಕಾಳಜಿ ಕೊಟ್ಟು ಅದನ್ನ ನಾವು ಪ್ರಕೃತಿಯ ಸವಿಯನ್ನ ಸವಿದರೆ ಪ್ರಕೃತಿಗೂ ಸಹಕಾರಿ, ಜನರಿಗೂ ಲಾಭದಾಯಕ.
1: ಬಹುಶಃ ಇದನ್ನ ಈ ಜೇನುನೊಣಗಳಿಗೆ ನಾವು ಹೋಲಿಕೆ ಮಾಡಬಹುದು. ಮಕರಂದವನ್ನ ಪರಾಗವನ್ನ ಮಾತ್ರ ಅದು ಹೀರಬೇಕಷ್ಟೇ ಹೊರತು ಇಡೀ ಹೂವನ್ನ ಡ್ಯಾಮೇಜ್ ಮಾಡಬಾರದು ಅಂತ.
0: ತಾವು ಬಹಳ ಸರಿಯಾಗಿ ಹೇಳಿದ್ರೆ. ಸೊ ಇಲ್ಲಿ ಕಾಳಿಹಳ್ಳಿ ಸಂರಕ್ಷಿತ ಪ್ರದೇಶದಲ್ಲಿ ಬಹಳಷ್ಟು ಪ್ರಕೃತಿ ಪ್ರಿಯರಿಗೆ ಸುತ್ತಾಡಲಿಕ್ಕೆ ಅವಕಾಶಗಳಿದ್ದಾವೆ. ಸೊ ಇಲ್ಲಿ ಪ್ರಕೃತಿಯನ್ನು ನೋಡಿ ನಾವು ಅರ್ಥ ಮಾಡಿಕೊಂಡು ಅದೇ ರೀತಿ ಸಂರಕ್ಷಿಸುವುದು ಏನು ನಮ್ಮ ಪ್ರಕೃತಿ ಪ್ರಿಯರ ಜವಾಬ್ದಾರಿಯಾಗಿದೆ. ಸೊ ಇಲ್ಲಿ ಜೀಪ್ ಸಫಾರಿ ಇದೆ, ಕುಡಿಗೆಯಲ್ಲಿ ನೇಚರ್ ಕ್ಯಾಂಪ್ ಇದೆ, ಅಣಶಿಯಲ್ಲಿ ನೇಚರ್ ಕ್ಯಾಂಪ್ ಇದೆ, ಅದೇ ರೀತಿ ಪಕ್ಷಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ, ಕೆನೋಪಿ ವಾಕ್ ಇದೆ, ಹಾಗೆ ಆನೆ ಶಿಬಿರ ಇದೆ, ಸಿಂತೇರಿ ರಾಕ್ಸ್ ಇದೆ, ಆಕಳಗವಿ ಮುಂತಾದ ಪ್ರೇಕ್ಷಣೀಯ ಸ್ಥಾನಗಳು ಇವೆ. ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರ ಜೊತೆಗೆ ಸಂರಕ್ಷಣೆ ಮಹತ್ವವನ್ನು ಇವು ತಿಳಿಸುತ್ತವೆ.
1: ಅಂದ್ರೆ ಪ್ರವಾಸಿಗರು ಬಂದಾಗಲೂ ಕೂಡ ಜವಾಬ್ದಾರಿಯುತವಾಗಿ ಒಂದು ಅಧ್ಯಯನವನ್ನು ಮಾಡಬಹುದು.
0: ಹೌದು
1: ಸರ್. ಈಗ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಈಗಾಗಲೇ ಮಾತನಾಡಿದ್ವಿ, ಹುಲಿಗಳಿವೆ ಜೊತೆಗೆ ಬೇರೆ ಬೇರೆ ವನ್ಯ ಪ್ರಾಣಿಗಳು ಕೂಡ ಇವೆ ಅಂತ ಹೇಳಿ, ಆ ಬೇರೆ ವನ್ಯಜೀವಿಗಳು ಅಂದ್ರೆ ಯಾವ್ಯಾವ?
0: ಇಲ್ಲಿ ಆನೆಗಳಿದಾವೆ, ಚಿರತೆಗಳಿದಾವೆ, ಚಿರತೆಗಳಲ್ಲೂ 10% ಕಪ್ಪು ಚಿರತೆಗಳು ಇದಾವೆ. ಆಮೇಲೆ ಕಾಡೆಮ್ಮೆಗಳಿದಾವೆ, ಕಡವೆಗಳಿದಾವೆ, ಚುಕ್ಕೆ ಜಿಂಕೆಗಳು, ಕಾಡು ಹಂದಿ, ನಂತರ ಸೀಳು ನಾಯಿ, ಕರಡಿ, ಹಾಗೆ ಹಾವುಗಳಲ್ಲಿ ವಿಶೇಷವಾಗಿ ಕಾಳಿಂಗ ಸರ್ಪ, ಹಾಗೆ ಮುಂತಾದ ವನ್ಯಜೀವಿಗಳಿದಾವೆ. ಇದೇ ರೀತಿ ಪಕ್ಷಿ ಪ್ರಿಯರಿಗೂ ಇದು ಒಂದು ಉತ್ತಮ ಜಾಗವಾಗಿದೆ. ಹೇಗೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ 300 ಹೆಚ್ಚು ಜಾತಿಯ ಪಕ್ಷಿಗಳು ಇಲ್ಲಿ ಕಂಡು ಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಹಾರ್ನ್ಬಿಲ್ ಅಲ್ಲೇ ಅತಿ ದೊಡ್ಡ ಜಾತಿಯ ಪಕ್ಷಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಹಾಗೆ ಮಲಬಾರ್ ಪೈಡ್ ಹಾರ್ನ್ಬಿಲ್, ಹಾಗೆ ಮಲಬಾರ್ ಗ್ರೇ ಹಾರ್ನ್ಬಿಲ್ ಇರಬಹುದು, ಮುಂತಾದ ಪಕ್ಷಿಗಳು ಕಂಡು ಬರುತ್ತವೆ. ಇಲ್ಲಿ ವಿಶೇಷ ಹೇಳಬೇಕು ಅಂತಂದ್ರೆ ಮಲಬಾರ್ ವಿಸ್ಲಿಂಗ್ ಥ್ರಶ್ ಅಂತಿದೆ, ಬಹಳ ಸುಂದರವಾಗಿ ಹಾಡು ಹೇಳುತ್ತೆ. ಸಿಳ್ಳೆ ಹಾಕುವಂತ ನಿತ್ಯ ಹರಿದ್ವರ್ಣ ಕಾಡಿನ ತೊರೆಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಪಕ್ಷಿ.
1: ಸರಿ, ಈಗಾಗಲೇ ಒಂದು ಮಾತನ್ನ ನಾನು ಹೇಳಿದ್ರೆ, ಈ ಒಂದು ಮಾನವ ಒಂದು ವನ್ಯಜೀವಿ ಸಂಘರ್ಷದ ಬಗ್ಗೆ ಹೇಳಿದ್ವಿ, ಆಮೇಲೆ ಈಗ ಅರಣ್ಯ ಸಂರಕ್ಷಣೆಯ ಸಮಿತಿಯಲ್ಲಿಯೂ ಕೂಡ ಜನರು ಪಾಲ್ಗೊಳ್ಳಬಹುದು ಅಂತ ಹೇಳಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಯಾವ ರೀತಿ ಒಂದು ಅವರ ಜವಾಬ್ದಾರಿಯನ್ನು ನಿರ್ವಹಿಸಬಹುದು?
0: ಪ್ರತಿಯೊಬ್ಬ ನಾಗರಿಕನು ಏನು ವನ್ಯಜೀವಿ ಸಂರಕ್ಷಣೆಯಲ್ಲಿ ಸಹಕರಿಸಬಹುದು. ಅವ್ರು ಏನು ಅಂತಂದ್ರೆ ವನ್ಯಜೀವಿ ಸಂರಕ್ಷಣೆ ಅಂತಲ್ಲ, ತಮ್ಮ ಜವಾಬ್ದಾರಿ ಅಂತ ಇಟ್ಕೊಂಡು ಮನೆಯಲ್ಲಿ ತಾವು ಹೇಗೆ ಇರ್ತೀವೋ ಅದೇ ರೀತಿ ಅರಣ್ಯಕ್ಕೆ ಭೇಟಿ ನೀಡಿದಾಗ ಪ್ಲಾಸ್ಟಿಕ್ ಅನ್ನು ಎಸಿಬಾರದು. ವನ್ಯಜೀವಿಗಳು ಕಂಡ್ರೆ ಏನನ್ಸುತ್ತೆ, ಅಯ್ಯೋ ಮಂಗ ಇದೆ, ಅದಕ್ಕೆ ಆಹಾರ ಕೊಡೋಣ, ಹಸುವಾಗಿದೆ ಅಂತ. ನಾವು ಆ ರೀತಿ ಮಾಡೋದೇ ತಪ್ಪು, ಯಾಕೆಂದ್ರೆ ಅವರ ಜೀರ್ಣಾಂಗ ವ್ಯೂಹ ಬೇರೆ ಇರುತ್ತೆ. ಅವರ ಕಾಡು ಹಣ್ಣುಗಳನ್ನ ಸೊಪ್ಪುಗಳನ್ನ ತಿಂದು ಬದುಕುವಂತವಕ್ಕೆ ನಾವು ಕರೆದ ತಿಂಡಿಯನ್ನ ಅಥವಾ ಬೇರೆ ಏನನ್ನು ಕೊಟ್ಟು ಮಾಡಿದರೆ ಅದರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಹಾಗೆ ನಾವು ಕೆಲವೊಂದ್ ಕಡೆ ಆನೆ ಬಂತು ಸೆಲ್ಫಿ ತಗೋತೀವಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವುಗಳ ಬಿಹೇವಿಯರ್ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಮತ್ತೆ ನಾವು ಎಲ್ಲಾದ್ರೂ ಈಗ ಅಕ್ರಮ ಬೇಟೆ ಆಗೋದಿರ್ಬೋದು, ಅರಣ್ಯ ನಾಶ ಆಗೋದಿರ್ಬೋದು, ಇಂಥವನ್ನೆಲ್ಲ ಕಂಡು ಬಂದ್ರೆ ತಕ್ಷಣ ಅಲ್ಲಿಯ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡೋದಿರ್ಬೋದು. ಹಾಗೆ ಎಸ್ಪೆಷಲಿ ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಒಂದು ಆಸಕ್ತಿ ಬೆಳೆಸುವಂತ ಈಗ ಕಿಡ್ ಫಾರೆಸ್ಟರ್ ಅಂತ ನಾನು ತಮ್ಮ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳಿದೆ, ಅವುಗಳಲ್ಲಿ ಇನ್ವಾಲ್ವ್ ಮಾಡೋದ್ರ ಮುಖಾಂತರ. ಈಗ ಮಳೆಗಾಲ ನಡೀತಾ ಇದೆ, ಸೊ ಇವಾಗ ಅಟ್ಲೀಸ್ಟ್ 1 ಅಥವಾ 2 ಮರಗಳನ್ನು ನೆಡೋದು, ಅಟ್ಲೀಸ್ಟ್ ಮನೆಯಲ್ಲಿ ನೀರನ್ನು ಉಳಿಸೋದ್ರ ಮುಖಾಂತರ ಸಹ ನಾವು ಕಾಡನ್ನು ಉಳಿಸಬಹುದು, ಹಾಗೆ ಹುಲಿ ಸಂರಕ್ಷಣೆಯನ್ನು ಮಾಡಬಹುದು.
1: ಈಗ ವಿಶ್ವ ಹುಲಿ ದಿನದ ಸಂದರ್ಭದಲ್ಲಿ ಜನರಿಗೆ ನಿಮ್ಮ ಒಂದು ಸಂದೇಶ ಏನು?
0: ಒಂದು ಚಿಕ್ಕ ಕತೆ ಹೇಳ್ತೀನಿ.
1: ಹೇಳಿ.
0: ಒಂದು ಮಗ ಮತ್ತೆ ಅಪ್ಪ ಕಾಡಿನಲ್ಲಿ ಹೋಗ್ತಾ ಇದ್ರಂತೆ, ಅದು ಹುಲಿ ಇರುವಂತ ಕಾಡು. ಅಪ್ಪ ಮಗನಿಗೆ ಹೇಳಿದಂತೆ, ಇದು ನೋಡಪ್ಪ ಹುಲಿ ಇರುವಂತ ಕಾಡು, ನಾವು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೀವಿ ಅಂತ. ಸೊ ಹೋದ್ರು, ಮಗ ಲಾಸ್ಟ್ ಬಂದ ನಂತರ ಕೇಳದ್ನಂತೆ, ಅಪ್ಪ ಹುಲಿ ಇರುವಂತ ಕಾಡು ಅಂತ ತಾವ್ ಹೇಳಿದ್ರಲ್ಲ, ಬಟ್ ಹುಲಿ ನಮ್ಗೆ ಕಂಡೇ ಇಲ್ಲ ಅಂತ. ಆವಾಗ ಅಪ್ಪ ಆದ್ನಂತೆ, ನಾವು ಇಲ್ಲಿ 100 ಸರ್ತಿ ಹೋದ್ರು ಸಹ ಹುಲಿ ನಮ್ಗೆ ಕಾಣದೇ ಇರ್ಬೋದು, ಆದ್ರೆ 100 ಸಲ ಹುಲಿ ನಮ್ಮನ್ನ ನೋಡಿರುತ್ತೆ ಅಂತ. ಅಂದ್ರೆ ಹುಲಿ ಮನುಷ್ಯರನ್ನ ಅನಗತ್ಯವಾಗಿ ಎದುರಿಸೋದಿಲ್ಲ, ಅದು ಕಾಡಿನ ಶಿಸ್ತನ್ನ ಪಾಲಿಸುವಂತ ಒಂದು ಬುದ್ಧಿವಂತ ಜೀವಿ. ಹಾಗೆ ಸಹ ನಾವು ಪ್ರಕೃತಿಯ ನಿಯಮಗಳನ್ನ ಗೌರವಿಸಬೇಕು. ನೆನ್ಪಿಟ್ಕೊಳ್ಳಿ, ಒಂದು ಹುಲಿಯನ್ನು ಉಳಿಸಿದ್ರೆ ಒಂದು ಅರಣ್ಯ ಉಳಿಯುತ್ತೆ, ಒಂದು ನದಿ ಉಳಿಯುತ್ತೆ, ಸಾವಿರಾರು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಉಳಿಯುತ್ತವೆ, ಲಕ್ಷಾಂತರ ಜನರ ನೀರಿನ ಮೂಲ ಉಳಿಯುತ್ತದೆ, ಮುಂದಿನ ಪೀಳಿಗೆಯ ಭವಿಷ್ಯ ಸುರಕ್ಷಿತವಾಗುತ್ತದೆ. ಆದ್ದರಿಂದ ಹುಲಿಯನ್ನು ಉಳಿಸುವುದು ಎಂದರೆ ಕೇವಲ ಒಂದು ಪ್ರಾಣಿಯನ್ನು ಉಳಿಸುವುದು ಅಂತಲ್ಲ, ಇಡೀ ಜೀವ ಜಗತ್ತನ್ನು ಉಳಿಸುವುದು.
1: ಈ ಸಂದರ್ಭದ ಒಂದು ಸಂಕಲ್ಪ ಏನಿರಬೇಕು ಅಂತ?
0: ಕಾಡನ್ನು ಪ್ರೀತಿಸೋಣ, ವನ್ಯಜೀವಿಗಳನ್ನು ಗೌರವಿಸೋಣ, ಪ್ರಕೃತಿಯನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ

0: ಹಸಿರು ಭವಿಷ್ಯವನ್ನು ನೀಡೋಣ.
1: ಬಹುಶಃ ಈ ಹುಲಿ ಸಂರಕ್ಷಣೆ ಎನ್ನುವಂತಹದ್ದು ಒಂದು ಸಾಂಕೇತಿಕವಾದರೂ ಕೂಡ ಈ ಮೂಲಕ ನಾವು ಪರಿಸರ ಸಂರಕ್ಷಣೆಗೂ ಕೂಡ ನಮ್ಮ ಕೊಡುಗೆಯನ್ನು ಕೊಡಬಹುದು ಎನ್ನುವಂತಹ ಒಂದು ಸಂದೇಶ ಪ್ರಮುಖವಾಗಿರುವಂತಹದ್ದು. ಬಹಳ ಒಳ್ಳೆಯ ಮಾತನ್ನ ಹೇಳಿರಿ ಹರಿಕಿರಣ್ ಭಟ್ ಅವರೇ. ವಿಶ್ವ ಹುಲಿ ದಿನದ ಸಂರಕ್ಷಣೆ ದಿನದ ಒಂದು ಮಹತ್ವ ಏನು, ಹಾಗೂ ನಮ್ಮ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಈ ದಾಂಡೇಲಿ ಮತ್ತು ಕದ್ರಾ ವಲಯದಲ್ಲಿ ಈ ಹುಲಿ ಸಂರಕ್ಷಣೆಯನ್ನು, ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಯಾವ ರೀತಿ ಮಾಡಲಾಗ್ತಾ ಇದೆ, ಪ್ರವಾಸಿಗರ ಹಾಗೂ ಜನಸಾಮಾನ್ಯರ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ಸಮರ್ಥವಾಗಿ ನಿರ್ವಹಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನ ನೀವು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ನಮಸ್ಕಾರ.
0: ಧನ್ಯವಾದಗಳು ಸರ್. ನಮಸ್ತೆ.
2: ಇದುವರೆಗೆ ವಿಶ್ವ ಹುಲಿ ದಿನದ ಮಹತ್ವ ಈ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಜನಪದ ಸಂಗೀತ ಕೇಳಿ ಸುಗ್ಗಿ ಹಾಡುಗಳು ಸಿರ್ಸಿಯ ಮೂಗದ್ದೆ ಬೆಳ್ಳ ಎಂ ಮರಾಠಿ ಮತ್ತು ಸಂಗಡಿಗರಿಂದ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಕೇಳುಗರೆ, ನಾಳೆ ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ನಮ್ಮ ಬಾಲ್ಯದಲ್ಲಿ ಮೊಬೈಲೇ ಇಲ್ಲಾಗಿತ್ತು ಈ ಕುರಿತು ಲಘು ಭಾಷಣ ಪ್ರಸ್ತುತಪಡಿಸುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಶ್ರೀಮತಿ ವನಿತಾ ಶಿರೀಸ್ ನಾಯಕ್.

ನಾಳೆ 6:50ಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಳೆ ನೀರು ಕೊಯ್ಲು ಅನುಭವ, ಈ ಕುರಿತು ಅಂಕೋಲಾದ ಡಿಎನ್ ನಾಯಕ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.

ಕೇಳುಗರೇ, ಇಂದು ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರದ ಅವರೊಂದಿಗೆ ಸಂದರ್ಶನ. ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಕಲಾವಿದೆ, ನವೋದ್ಯಮಿ.

0: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಮೂವತ್ತೈದು ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.
1: ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ.
2: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮು ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40 ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ವಾರ್ತೆಗಳ ವಿವರ. ಲೋಕಸಭೆಯಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಕಾಯ್ದೆ 2024 ತಿದ್ದುಪಡಿ ಮಾಡಲು ಉದ್ದೇಶಿಸಿದೆ. 10 ಜೈಲು ಶಿಕ್ಷೆ, 10 ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದೈನಂದಿನ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಮತ್ತು ತ್ವರಿತ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಮಸೂದೆಗೆ ತಿದ್ದುಪಡಿ ತರಲಾಗಿದೆ. ಹೊಸ ಮಸೂದೆಯು ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಬದ್ದತೆಯ ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಒಂದು ಪ್ರಮುಖ ಮಸೂದೆಯ ಬಗ್ಗೆ ಚರ್ಚೆ ನಡೆಸುತ್ತಿರುವಾಗ ವಿರೋಧ ಪಕ್ಷಗಳು ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡುತ್ತಿವೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಸಂಸದೀಯ ಭಾಷೆಯನ್ನು ಬಳಸುತ್ತಿದ್ದಾರೆ, ಆದರೆ ಇದು ಸೂಕ್ತವಲ್ಲ, ದುರದೃಷ್ಟಕರ ಎಂದು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಉತ್ತರಿಸಿದ ಡಾ ಜಿತೇಂದ್ರ ಸಿಂಗ್, ಪ್ರತಿಭಟನೆ ಸಂದರ್ಭದಲ್ಲಿ ಯಾವುದೇ ಗುಂಡು ಹಾರಿಸಲಾಗಿಲ್ಲ ಮತ್ತು ಅಶ್ರುವಾಯು

0: ಬಳಸಲಾಗಿದೆ ಎಂದು ಸರ್ಕಾರ ಪದೇ ಪದೇ ಸ್ಪಷ್ಟಪಡಿಸಿದೆ. ಯಾವುದೇ ಗುಂಡು ಹಾರಿಸಿಲ್ಲವಾದ್ದರಿಂದ ಆದೇಶ ಹೊರಡಿಸುವ ಪ್ರಶ್ನೆ ಉದ್ಭವಿಸಿಲ್ಲ, ಏಕೆಂದರೆ ಅಂಥ ಆದೇಶ ಹೊರಡಿಸುವ ಅಧಿಕಾರ ಸಚಿವರಿಗಿಲ್ಲ, ಮ್ಯಾಜಿಸ್ಟ್ರೇಟರ್ಗೆ ಮಾತ್ರ ಇದೆ ಎಂದು ವಿವರಿಸಿದರು. ಚರ್ಚೆಯಲ್ಲಿ ಭಾಗವಹಿಸಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯು ಈಗ ತುಂಬಾ ದುಬಾರಿಯಾಗಿದೆ, ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸಲು ಖರ್ಚು ಮಾಡುವ ಹಣವು ದೇಶದ ಶಿಕ್ಷಣ ಬಜೆಟ್ಗಿಂತ ಹೆಚ್ಚಾಗಿದೆ ಎಂದು ಅವರು ಆರೋಪಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯು ಹಿಂಸೆ ಅಥವಾ ದ್ವೇಷವಲ್ಲ, ಬದಲಾಗಿ ಯುವಕರ ಆಳವಾದ ಅಭಿವ್ಯಕ್ತಿಯಾಗಿದೆ ಮತ್ತು ಎಲ್ಲಾ ರಾಜಕೀಯ ಪಕ್ಷಗಳು ಈ ಅಭಿವ್ಯಕ್ತಿಯನ್ನು ಗೌರವಿಸಬೇಕು ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ದ ರಾಹುಲ್ ಗಾಂಧಿಯವರ ಹೇಳಿಕೆಗಳಿಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ತಮ್ಮ ಹೇಳಿಕೆಗಳಿಗೆ ರಾಹುಲ್ ಗಾಂಧಿಯವರು ಸದನದಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಚರ್ಚೆಯ ಸಮಯದಲ್ಲಿ ಸದನವು ಎರಡು ಬಾರಿ ತಾತ್ಕಾಲಿಕ ಮುಂದೂಡಲಾಯಿತು. ಮಸೂದೆಯನ್ನು ಅಂಗೀಕರಿಸಿದ ನಂತರ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸದನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿದರು. ರಾಜ್ಯಸಭೆಯು ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026ನ್ನು ಅಂಗೀಕರಿಸಿದೆ. ಈ ಮಸೂದೆಯು 1971ರ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುತ್ತದೆ. ಪ್ರಸ್ತಾವಿತ ಶಾಸನವು ವಂದೇ ಮಾತರಂಗೆ ರಾಷ್ಟ್ರಗೀತೆ ಜನಗಣ ಮನದಂತೆಯೇ ಶಾಸನಬದ್ದ ರಕ್ಷಣೆಯನ್ನು ನೀಡಲು ಪ್ರಯತ್ನಿಸುತ್ತದೆ. ಅಪರಾಧಗಳಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಮಸೂದೆಯು ಮೇಲಿನ ಚರ್ಚೆಗೆ ಉತ್ತರಿಸಿದಂತಹ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಮಸೂದೆಯಲ್ಲಿನ ತಿದ್ದುಪಡಿ ಕೇವಲ ಶಾಸಕಾಂಗ ಬದಲಾವಣೆಯಲ್ಲ, ಇದು ಭಾರತದ ಆತ್ಮ, ರಾಷ್ಟೀಯ ಪ್ರಜ್ಞೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳಿಗೆ ಸಾಮೂಹಿಕ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. 1971ರಲ್ಲಿ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಯ ಮೂಲಕ ರಾಷ್ಟ್ರಧ್ವಜ, ಸಂವಿಧಾನ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನು ಖಚಿತಪಡಿಸಿಕೊಳ್ಳಲು ನಿಬಂಧನೆಗಳನ್ನು ಮಾಡಲಾಗಿದೆ. ವಂದೇ ಮಾತರಮನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸುವುದು ಅಸ್ತಿತ್ವದಲ್ಲಿರುವಂತಹ ಕಾನೂನಿನಡಿಯಲ್ಲಿ ಶಿಕ್ಷಾರ್ಹವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಚರ್ಚೆಯನ್ನು ಪ್ರಾರಂಭಿಸಿದ ಬಿಜೆಪಿ ಸಂಸದರಾದಂತಹ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕಳೆದ 123 ವರ್ಷಗಳಿಂದ ವಂದೇ ಮಾತರಂ ಹಾಡನ್ನು ಅಗೌರವಿಸಲಾಗುತ್ತಿದೆ, ಈ ಹಾಡಿನಿಂದ ಪ್ರೇರಿತರಾಗಿ ದೇಶದ ಕ್ರಾಂತಿಕಾರಿಗಳು ರಾಷ್ಟಕ್ಕಾಗಿ ತ್ಯಾಗ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ವೈಎಸ್ಆರ್ಸಿಪಿ ಗೊಲ್ಲಾ ಬಾಬುರಾವ್, ಬಿಜೆಡಿಯ ಸುಲತಾ ದೇವ್, ಆಪ್ನ ಸಂಜಯ್ ಸಿಂಗ್, ಎಐಎಡಿಎಂಕೆಯ ಡಾ ಎಂ ತಂಬಿದುರೈ ಸೇರಿದಂತೆ ಇತರರು ಚರ್ಚೆಯಲ್ಲಿ ಭಾಗಿಯಾಗಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026ನ್ನು ಲೋಕಸಭೆಯಲ್ಲಿ ಇಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಮಂಡಿಸಿದರು. 1969ರ ಜನನ ಮತ್ತು ಮರಣ ನೋಂದಣಿ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದೆ. ಜನನ ಅಥವಾ ಮರಣ ಸಂಭವಿಸಿದ ಬಳಿಕ 1 ವರ್ಷಕ್ಕಿಂತ ಹೆಚ್ಚು ಆದರೆ 2 ವರ್ಷಗಳೊಳಗೆ ನೋಂದಣಾಧಿಕಾರಿಗೆ ವರದಿ ಮಾಡಿದರೆ ಅದರ ಸತ್ಯಾಸತ್ಯತೆ ಪರಿಶೀಲಿಸಿದ ಬಳಿಕ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಅಥವಾ ಜಿಲ್ಲಾಧಿಕಾರಿಯಿಂದ ಅಧಿಕಾರ ಪಡೆದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅವರ ಅನುಮತಿಯೊಂದಿಗೆ ಮಾತ್ರ ನೋಂದಣಿ ಮಾಡಲು ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 2 ವರ್ಷಗಳಿಗಿಂತ ಹೆಚ್ಚು ವಿಳಂಬವಾಗಿ ಜನನ ಅಥವಾ ಮರಣ ವರದಿಯಾದರೆ ಪ್ರಥಮ ದರ್ಜೆ ನ್ಯಾಯಾಂಗ ದಂಡಾಧಿಕಾರಿ ಅವರ ಆದೇಶದ ಮೇರೆಗೆ ಮಾತ್ರ ನೋಂದಣಿ ಮಾಡಬಹುದಾಗಿದೆ. ಹಿಂದಿನ ಕಾಯ್ದೆಯಂತೆ ಜನನ ಮತ್ತು ಮರಣ ನೋಂದಣಿ ಕಡ್ಡಾಯವಾಗಿದ್ದು, ಜನನ ಮತ್ತು ಮರಣ ಘಟನೆಗಳ ಸಮಯೋಚಿತ ವರದಿಯನ್ನು ಉತ್ತೇಜಿಸುವುದು ಮತ್ತು ವಿಳಂಬ ನೋಂದಣಿಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಟ್ಟುನಿಟ್ಟುಗೊಳಿಸುವುದು ನೂತನ ಮಸೂದೆಯ ಉದ್ದೇಶವಾಗಿದೆ. ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವಿರುದ್ದದ ಕ್ರಿಮಿನಲ್ ಪ್ರಕರಣವನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಅವರ ವಿರುದ್ದ ಹೊರಡಿಸಿದ್ದ ಸಮನ್ಸ್ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಕ್ಲೀನ್ ಚಿಟ್ ನೀಡಿರುವ ಸಿಬಿಐ ಸಲ್ಲಿಸಿದ್ದ ವರದಿಯನ್ನು ಪುರಸ್ಕರಿಸಿ ಅರ್ಜಿಯನ್ನು ವಿಲೇವಾರಿ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಆಷಾಢ ಗುರಿ ಪೌರ್ಣಮಿಯ ಅಂಗವಾಗಿ ಪವಿತ್ರ ಗದೆಯನ್ನು ಇಂದು ಶ್ರೀನಗರದ ಮೈಸುಮಾದ ಐತಿಹಾಸಿಕ ದಶನಾಮಿ ಅಖಾಡದಿಂದ ವಿಧಿವತ್ತವಾಗಿ ಹೊರತರಲಾಯಿತು. ಇದರೊಂದಿಗೆ ಪವಿತ್ರ ಶ್ರೀ ಅಮರನಾಥ ಗುಹಾ ದೇಗುಲದ ವಾರ್ಷಿಕ ಯಾತ್ರೆಗೆ ಚಾಲನೆ ದೊರೆತಿದೆ.

0: ಚರ್ರಿ ಮುಬಾರಕ್ನ ಉಸ್ತುವಾರಿ ಮಹಾನ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಯಾತ್ರೆ ಆರಂಭಗೊಂಡಿದೆ. ಪವಿತ್ರ ಛಡಿಯು ಪಹಲ್ಗಾಮ್, ಚಂದನ್ವಾರಿ, ಶೇಷನಾಗ್ ಮತ್ತು ಪಂಚತರಣಿ ಮಾರ್ಗವಾಗಿ ಸಾಗಿ ಶ್ರಾವಣ ಹುಣ್ಣಿಮೆಯ ರಕ್ಷಾಬಂಧನದಂದು ಅಮರನಾಥ ಗುಹಾ ದೇಗುಲ ತಲುಪಲಿದೆ. ಹಾರ್ಬೋ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಸಾಗಣೆ ಮತ್ತು ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಯುವುದು ಕೊನೆಗೊಳ್ಳಬೇಕು ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಮಾತನಾಡಿ, ಈ ಪ್ರದೇಶದಲ್ಲಿ ನಡೆದಿರುವಂತಹ ಸಂಘರ್ಷದಲ್ಲಿ ಸ್ವಲ್ಪ ಸಮಯದ ವಿರಾಮದ ನಂತರ ದಾಳಿಗಳು ಮತ್ತೆ ಪುನರಾರಂಭಗೊಂಡಿವೆ ಮತ್ತು ಹಾಗೆತನ ಹೆಚ್ಚಾಗಿದೆ. ಈ ತಿಂಗಳು ಹರ್ಮೋ ಜಲ ಸಂಧಿಯ ಮೂಲಕ ಸಾಗಣೆಯ ಸಮಯದಲ್ಲಿ ಜಿಎಫ್ಎಸ್ ಗ್ಯಾಲಕ್ಸಿ, ಎಂಟಿ ಆಲ್ ಬಹಿಯಾ ಮತ್ತು ಎಂಟಿ ಮೊಂಬಾಸಾ ಸೇರಿದಂತೆ ಹಲವಾರು ಹಡಗುಗಳ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳ ಮೂಲಕ ಮುಕ್ತ ಮತ್ತು ಅಡೆತಡೆ ಇಲ್ಲದ ಸಂಚರಣೆ ಮತ್ತು ವಾಣಿಜ್ಯವನ್ನು ಪುನಃಸ್ಥಾಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಅಶಾಂತಿ ಉಲ್ಬಣಗೊಂಡಿದ್ದು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ಗುಂಡು ಹಾರಿಸಿವೆ. ಇದರಿಂದಾಗಿ ಇದುವರೆಗೆ ಒಟ್ಟು 40 ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಮಧ್ಯಪ್ರವೇಶಿಸುವಂತೆ ಮಾಡಿದೆ. ಜಂಟಿ ಅವಾಮಿ ಕ್ರಿಯಾ ಸಮಿತಿಯು ಇದೇ 27ರಂದು ರಾವಲಕೋಟ್ನಿಂದ ಮುಜಾಫರಾಬಾದ್ಗೆ ಆಯೋಜಿಸಿದಂತಹ ಶಾಂತಿಯುತ ಪ್ರತಿಭಟನೆಯಲ್ಲಿ ಹತ್ಯೆಗಳಾಗಿವೆ ಎಂದು ಜಮ್ಮು ಕಾಶ್ಮೀರ ಮಾನವ ಹಕ್ಕುಗಳ ಗುಂಪು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ಗೆ ಮನವಿ ಮಾಡಿದೆ. ಅಸ್ಸಾಂನಲ್ಲಿ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಪರಿಹಾರ ಕಾರ್ಯಾಚರಣೆ ಕುರಿತು ಅಸ್ಸಾಂ ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಡಾ ಹಿಮಂತ ಬಿಸ್ವಾ ಶರ್ಮಾ, ಪ್ರವಾಹ ಬಾಧಿತ ಪ್ರದೇಶಗಳ ಪುನರ್ವಸತಿ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಕೇಂದ್ರ ಗೃಹ ಸಚಿವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮೋ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40 ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಸಂತ ಕನಕದಾಸರು ಈ ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಕೆಬಿ ಗುಡಾಸಿ.

ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು. ಮಹಾಮಹಿಮ ಕೈವಲ್ಯಪತಿ ನೀನು, ಏನು ಬಲ್ಲೆನು ನಾನು? ನೆರೆ ಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮನಾರುಂಟೆ ದೇವ ರಕ್ಷಿಸು ನನ್ನವರತ, ನಮ್ಮ ನನ್ನವರತ ಅದು ಎಂದು ಅತ್ಯಂತ ವಿನೀತ ಭಾವದಿಂದ ಶ್ರೀಹರಿಯನ್ನು ಸ್ಮರಿಸಿ ಸರ್ವಸ್ವವನ್ನು ಹರಿಯ ಪಾದಗಳಿಗೆ ಅರ್ಪಿಸಿಕೊಂಡು ಜೀವನದ ನಿಜ ಮರ್ಮವನ್ನು ಜಗಕ್ಕೆ ಅರುಹಿದ ನಡುಗನ್ನಡ ಕಾಲಘಟ್ಟದ, ಅದರಲ್ಲೂ ವಿಶೇಷವಾಗಿ ಹರಿದಾಸ ಪರಂಪರೆಯಲ್ಲಿ ವಿಶೇಷ ಸ್ಥಾನ ಹೊಂದಿರುವ ಸಂತ ಶ್ರೇಷ್ಠ ಕನಕದಾಸರು ಕೀರ್ತನಕಾರರಾಗಿ, ಶ್ರೇಷ್ಠ ಮಟ್ಟದ ಕವಿಗಳಾಗಿ, ಮಾನವೀಯತೆಯ ಸಾಕಾರ ಮೂರ್ತಿಯಾಗಿ ಬರೆದಂತೆ ಬದುಕಿ ಬದುಕಿದಂತೆ ಬರೆದು ಆದರ್ಶಪ್ರಾಯರಾಗಿದ್ದಾರೆ. ಕನಕದಾಸರು ಒಂದು ಜನಾಂಗದ ಪ್ರತಿನಿಧಿಯಾಗಿರದೆ ಒಂದು ತತ್ವದ ಪ್ರತಿನಿಧಿಯಾಗಿ ಜೀವನ ಮೌಲ್ಯಗಳನ್ನು ಸಮಾಜಕ್ಕೆ ಅರಿಹಿದ ಭಕ್ತ ಶ್ರೇಷ್ಠರು. ಯಾವ ಮತವನ್ನು ಬಿಡದೆ, ಯಾವ ಮತಕ್ಕೂ ಅಂಟಿಕೊಳ್ಳದೆ ಸಕಲ ತತ್ವಗಳನ್ನು ಮೀರಿ ನಿರ್ದಿಗಂತನಾಗಿ ಬೆಳೆದು ವಿಶ್ವ ಮಾನವರಾಗಿ ವಿಜೃಂಭಿಸಿದ ಯೋಗಿ ಪುರುಷರು ಎಂಬ ದೇ ಜವರೇಗೌಡ ಅವರ ಮಾತುಗಳು ಕನಕದಾಸರ ಬಹುಮುಖ್ಯ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುತ್ತವೆ ಎಂದು ಹೇಳಬಹುದು. ಕನ್ನಡ ನೆಲದಲ್ಲಿ ಕಾಲಕಾಲಕ್ಕೆ ಜರುಗಿದ ಭಕ್ತ

ಚಳವಳಿಗಳು ಸಾಮಾಜಿಕ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎನ್ನುವುದಕ್ಕೆ 12ನೇ ಶತಮಾನದ ಶರಣ ಆಂದೋಲನ ಮತ್ತು 15-16ನೇ ಶತಮಾನದ ಹರಿದಾಸ ಆಂದೋಲನಗಳನ್ನು ಉಲ್ಲೇಖಿಸಬಹುದು. ಈ ಎರಡು ಆಂದೋಲನಗಳು ಕನ್ನಡ ನಾಡಿನ ಸಾಂಸ್ಕೃತಿಕ ಬದುಕಿಗೆ ಹೊಸ ಮನ್ವಂತರವನ್ನು ರೂಪಿಸಿಕೊಟ್ಟಿವೆ. ವಚನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯಗಳೆರಡೂ ಕನ್ನಡ ಸಾಹಿತ್ಯ ಶ್ರೀಮಂತಿಕೆಗೆ ಕಾರಣವಾಗುವುದರ ಜೊತೆಗೆ ಸಮಾಜಮುಖಿ ಹಾಗೂ ಜೀವಪರ ಚಿಂತನೆಗಳ ಪ್ರತಿಪಾದನೆಯೊಂದಿಗೆ ಸಮಾಜದಲ್ಲಿ ಸರ್ವ ಸಮಾನತೆಯನ್ನು ತರಲು ಪ್ರಯತ್ನಿಸಿದವು ಎಂದು ಹೇಳಬೇಕಾಗುತ್ತದೆ. ಸ್ವರವಚನಗಳ ಮೂಲಕ ಶರಣರು ಹರಣ ಮಹಿಮೆ ಕೊಂಡಾಡಿದರೆ, ಹರಿದಾಸರು ಕೀರ್ತನೆ, ಸುಳಾದಿ, ಮುಂಡಿಗೆ, ಓಗಾಭೋಗಗಳ ಮೂಲಕ ಹರಿಸರ್ವೋತ್ತಮತೆಯನ್ನು ಪ್ರತಿಪಾದಿಸಿದವರು. ಈ ಹಿನ್ನೆಲೆಯಲ್ಲಿ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲೊಬ್ಬರಾದ ಕನಕದಾಸರು ಸುಸಂಸ್ಕೃತ ಕೌಟುಂಬಿಕ ಪರಿಸರದ ಮಧ್ಯೆ ತಮ್ಮ ಜೀವನವನ್ನು ಕಟ್ಟಿಕೊಂಡು ತಂದೆ ತಾಯಿಗಳ ನಿಷ್ಠಾವಂತ ಮಗನಾಗಿ ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎಂಬ ಆದ್ಯ ವಚನಕಾರ ಜೇಡರ ದಾಸಿಮಯ್ಯನ ಮಾತಿನಂತೆ ಆದರ್ಶ ದಾಂಪತ್ಯದ ಸಕಲ ಸವಿಯನ್ನುಂಡು ಉತ್ತಮ ಸಮರ್ಥ ಆಡಳಿತಗಾರನಾಗಿ ಜೀವನ ಪಥದಲ್ಲಿ ಮುನ್ನಡೆಯುತ್ತಿದ್ದಾಗ ಆಕಸ್ಮಿಕವಾಗಿ ಜರುಗಿದ ಘಟನೆಗಳಿಂದಾಗಿ ಎಲ್ಲವನ್ನು ಎಲ್ಲರನ್ನೂ ಕಳೆದುಕೊಂಡು ಏಕಾಂಗಿಯಾಗಿ ಈಶನಿಗೆ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಸರ್ವಸಂಗ ಪರಿತ್ಯಾಗಿಯಾಗಿ ಸಮಕಾಲೀನ ಸಾಮಾಜಿಕ ಪರಿಸರದಲ್ಲಿದ್ದ ಜ್ವಲಂತ ಸಮಸ್ಯೆಗಳಿಗೆ ಮೂಲ ಪರಿಹಾರ ಸೂಚಿಸುವ ಕನಕದಾಸರು ಈ ಹಂತದಲ್ಲಿ ಎಲ್ಲ ಸಾಮಾಜಿಕ ಪ್ರತಿರೋಧವನ್ನು ಮೆಟ್ಟಿ ನಿಂತು ಅನುಕರಣೀಯರಾಗಿರುವರು. ಆದಿಕವಿ ಪಂಪನಂತೆ ಕವಿಯಾಗಿ ಕಲಿಯಾಗಿ ಜಾತಿ ಪಂಥ ಕಾಲಗಳ ಬಂಧದಿಂದ ಮುಕ್ತರಾಗಿ ಮನುಷ್ಯ ಜಾತಿ ತಾನಂದೇ ವಲಂ ಎಂಬ ಆದರ್ಶದ ಹಿನ್ನೆಲೆಯಲ್ಲಿ ಬದುಕಿನುದ್ದಕ್ಕೂ ಸಮಾಜದ ಶ್ರೇಯಸ್ಸಿಗಾಗಿ ಶ್ರಮಿಸಿದ ಯೋಗಿವರಣ್ಯರ ಜೀವಪರ ಹಾಗೂ ಸಮಾಜಪರ ಚಿಂತನೆಗಳಿಂದಾಗಿ ಮತ್ತು ಜೀವನ ತತ್ವಾದರ್ಶಗಳಿಂದ ಕನಕದಾಸರ ಬದುಕು ಹಾಗೂ ಸಾಹಿತ್ಯ ಕೇವಲ ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಭಾರತೀಯ ಸಾಂಸ್ಕೃತಿಕ ಸಂದರ್ಭದಲ್ಲಿಯೂ ಬಹುಮುಖ್ಯವಾಗಿವೆ. ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ರಚನೆಗೊಂಡಿರುವ ಕನಕದಾಸರ ನಳಚರಿತ್ರೆ, ರಾಮಧ್ಯಾನ ಚರಿತೆ, ಹರಿಭಕ್ತಿ ಸಾರ, ಮೋಹನ ತರಂಗಿಣಿ ಕಾವ್ಯಗಳು ಸಹೃದಯ ಮನವನ್ನು ಸೂರೆಗೊಂಡಿವೆ. ಇವರ ಒಂದೊಂದು ಕಾವ್ಯಕೃತಿ ಒಂದೊಂದು ತತ್ವಾದರ್ಶದ ಚೌಕಟ್ಟಿನಲ್ಲಿ ರಚಿತಗೊಂಡು ಜೀವನ ಮೌಲ್ಯಗಳನ್ನು ಪ್ರತಿಪಾದಿಸುವಲ್ಲಿ ಯಶಸ್ವಿಯಾಗಿವೆ. ಹೀಗೆ ದಾಸ ಸಾಹಿತ್ಯ ಪರಂಪರೆಗೆ ಒಂದು ಶಾಸ್ತ್ರೀಯ ಹಾಗೂ ಜಾನಪದೀಯ ಸ್ಥಾನಮಾನವನ್ನು ತಂದುಕೊಟ್ಟಿರುವ ಕನಕದಾಸರ ಕುರಿತು ಡಾಕ್ಟರ್ RS ಮುಗುಳಿ ಅವರ ಯಾವ ಕವಿಯ ಕೃತಿಗಳು ಶತಮಾನಗಳ ತನಕ ಜನತೆಯ ಬದುಕಿಗೆ ನೆರಳಾಗಿ ಬೆಳಕಾಗಿ ಜೀವಸತ್ವವಾಗಿ ಕಾಮಧೇನು ಕಲ್ಪವೃಕ್ಷವಾಗಿ ಉಳಿಯುತ್ತವೆಯೋ ಅವನೇ ಅಮರ ಕವಿ. ಕನಕದಾಸರು ಅಂತಹ ಕವಿಗಳ ಗುಂಪಿಗೆ ಸೇರಿದವರು ಎಂಬ ಮಾತುಗಳು ಮನನೀಯವಾದವುಗಳು. ಇಂಥ ಮೇರು ಸದೃಶ ವ್ಯಕ್ತಿತ್ವವನ್ನು ಹೊಂದಿದ ಕನಕದಾಸರು ಸಮಾಜಮುಖಿ ಚಿಂತನೆಗಳನ್ನು ತಮ್ಮ ಕೀರ್ತನೆಗಳ ಮೂಲಕ ಮನಮಿಡಿಯುವಂತೆ ಪ್ರತಿಪಾದಿಸಿದ್ದಾರೆ. ಸಮಕಾಲೀನ ಸಂದರ್ಭದಲ್ಲಿ ಪ್ರಚಲಿತದಲ್ಲಿದ್ದ ಕುಲ ಜಾತಿಯ ವಿಚಾರವಾಗಿ ಕೀರ್ತನೆ ಒಂದರಲ್ಲಿ ಹೀಗೆ ಪ್ರತಿಪಾದಿಸಿದ್ದಾರೆ. ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರಾ, ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ. ಹೀಗೆ ಜ್ವಲಂತ ಸಮಸ್ಯೆಯಾಗಿರುವ ಕುಲ ಜಾತಿಯ ವಿಷಯವಾಗಿ ಪ್ರಸ್ತಾಪಿಸಿರುವುದು ಅವರ ವೈಯಕ್ತಿಕ ಬದುಕಿನ ಹಾಗೂ ಶೋಷಿತ ವರ್ಗದ ಸಾಮೂಹಿಕ ದ್ವಂದ್ವ ತಲ್ಲಣಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಧ್ವನಿಸುತ್ತದೆ. ಅಲ್ಲದೆ ಕನಕದಾಸರ ಮನದಾಳದ ನೋವು, ಸಾಮಾಜಿಕ ಕಾಳಜಿ ಎದ್ದು ಕಾಣುತ್ತದೆ. ಸಮಾಜ ಉದ್ಧಾರವಾಗುವುದು ಸ್ವಾರ್ಥ ಮೂಲದ ಮಾತುಗಳಿಂದಲ್ಲ, ಆಚರಣೆಗಳಿಂದಲ್ಲ, ಹೊರತು ಇದಕ್ಕೆ ಮೀರಿದ ಮಾನವೀಯ ಮೌಲ್ಯಗಳಿಂದ ಎಂದು ಸಮಾಜಕ್ಕೆ ಸಂದೇಶವನ್ನು ಇತ್ತಿದ್ದಾರೆ. ಇದೇ ವಿಚಾರವಾಗಿ ಇನ್ನೊಂದೆಡೆ ಹೀಗೆ ಹೇಳುತ್ತಾರೆ: ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೀಳಿರಯ್ಯ. ಆತ್ಮನು ಕಾಗಿನೆಲೆಯಾದಿ ಕೇಶವನ್ನು ನೋಡಿದ ಭಕ್ತರಿಗೆ ಕುಲವಾವುದು ಹೇಳಿರಯ್ಯ. ದಾನ ಧರ್ಮವ ಮಾಡಿ ಸುಖಿಯಾಗು ಮನವೇ, ಹೀನ ವೃತ್ತಿಯಲ್ಲಿ ಕೆಡಬೇಡ ಮನವೇ ಎನ್ನುವುದರ ಮೂಲಕ ದಾನ ಧರ್ಮದ ಮಾಹಿತಿಯನ್ನು ಸಾರುತ್ತಾ ಧರ್ಮ ಇದೊಂದು

ಜೀವನ ವಿಧಾನ. ರಿಲಿಜನ್ ಈಸ್ ಅ ವೇ ಆಫ್ ಲೈಫ್. ಧರ್ಮೋ ರಕ್ಷಿತಿ ರಕ್ಷತಃ ಎಂಬ ಮಾತಿನನ್ವಯ, ಧರ್ಮ ಮಾರ್ಗದಲ್ಲಿ ನಡೆದವರನ್ನು ಧರ್ಮ ಎತ್ತಿ ಹಿಡಿಯುತ್ತದೆ ಎಂಬ ಭಾವ ಕನಕದಾಸರ ಕೀರ್ತನೆಯಲ್ಲಿ ಮೂಡಿಬಂದಿದೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಎಂಬ ಮಾತಿನಂತೆ ಜೀವಿಸುವುದಕ್ಕಾಗಿ ಹೋರಾಟ ಎಂಬ ಮಾತಿನ ಹಿನ್ನೆಲೆಯಲ್ಲಿ ಕನಕರು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇನು ಬಟ್ಟೆಗಾಗಿ ಎಂದು ತಿಳಿಸುತ್ತಾ, ಮಾನವ ಕೇವಲ ಬದುಕಿಗಾಗಿಯೇ ಹೋರಾಡುತ್ತಾನೆಯೇ ಹೊರತು ಅವನು ತನ್ನ ನಿಜ ಜೀವನ

ಸತ್ವ ಪಥದತ್ತ ಮುನ್ನಡೆಯಬೇಕೆಂದು ಕನಕರು ಅರ್ಥಪೂರ್ಣವಾಗಿ ಕೀರ್ತನೆ ಒಂದರಲ್ಲಿ ಹೀಗೆ ಹೇಳಿರುವರು. ಹಸಿದು ಬಂದವನಿಗೆ ಆಶನವೀಯಲು ಬೇಕು, ಶಿಶುವಿಗೆ ಪಾಲ್ಬನಿ ಯುನಿಸನು ಬೇಕು, ಹಸನಾದ ಭೂಮಿಯನ್ನು ದಾರಿ ಎರೆಯಲು ಬೇಕು, ಭಾಷೆ ಕೊಟ್ಟ ಬಳಿಕ ನಿಜವನ್ನರಿಯಲು ಬೇಕು, ಒಳ್ಳೆಯವ ನಾನೆಂಬ ಬಲು ಹೆಮ್ಮೆ ಪಡಬೇಡ, ಬಾಳ್ವೆ ಸ್ಥಿರವೆಂದು ನೀ ನಂಬಿಕೆ ಇಡಬೇಡ, ದೊರೆತನವು ಬಂದಾಗ ಕೆಟ್ಟದು ನುಡಿಯಲು ಬೇಡ, ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯಬೇಡ. ಭಕ್ತಿ ಆಚರಣೆ ತಿಳಿದಷ್ಟು ಸುಲಭವಲ್ಲ ಎಂಬ ಮಾತನ್ನು ಬಸವಣ್ಣನವರ ಭಕ್ತಿ ಎಂಬುದು ಕಡು ಕಷ್ಟ, ಹೋಗುತ್ತ ಬರುತ್ತ ಗರಗಸದಂತೆ ಕೊಯ್ಯುತ್ತದೆ ಎಂಬ ವಚನದಿಂದ ಸ್ಪಷ್ಟಪಡಿಸಬಹುದು. ಭಕ್ತಿ ಆಚರಣೆ ತೋರಿಕೆಯ ಆಚರಣೆಯಾಗಬಾರದು, ಹೊಟ್ಟೆ ಹೊರೆಯುವ ಸಾಧನವಾಗಬಾರದು ಎಂಬ ವಿಷಯವನ್ನು ಕನಕರು ಕೀರ್ತನೆಯಲ್ಲಿ ಹೀಗೆ ನಿರೂಪಿಸಿದ್ದಾರೆ. ದೇವರಿಲ್ಲದ ಗುಡಿಯು ಪಾಳು ಬಿದ್ದಂಗಡಿಯು, ಭಾವವಿಲ್ಲದ ಬಕುತಿ ಅದು ಕುಹುಕ ಕುತಿ, ಧರ್ಮವಿಲ್ಲದ ಅರಸು ಮುರಿದ ಕಾಲಿನ ಹೊರಸು, ನಿರ್ಮಲಿಲ್ಲದ ಮನಸ್ಸು ಅದು ಕಜ್ಜಿ ತಿನಿಸು, ಮಕ್ಕಳಿಲ್ಲದ ತಾಯಿ ಕೊಳೆತ ತೆಂಗಿನಕಾಯಿ, ಸೌಖ್ಯವಿಲ್ಲದ ಕೂಟ ಅದು ಕಾಳಕೂಟ, ಒಕ್ಕಲಿಲ್ಲದ ಊರು ಕೊಳೆತು ನಾರುವ ನೀರು, ಸೊಕ್ಕಿ ನಡೆಯುವ ಭೃತ್ಯ ಅವರ ಕ್ರೂರ ಕೃತ್ಯ. ನಡೆ ನುಡಿಗಳೆರಡರಲ್ಲಿ ಸಮನ್ವಯತೆಯನ್ನು ಸಾಧಿಸಿ ಸಾರ್ಥಕ ಬದುಕನ್ನು ಸವೆಸಿ ಆದರ್ಶಪ್ರಾಯರಾಗಿರುವ ಕನಕದಾಸರು ಮನುಷ್ಯನನ್ನು ಪರಿಪೂರ್ಣವಾಗಿ ಮಾಡಲು ಸಾಧ್ಯವಾಗಿರುವ ಮನಸ್ಸನ್ನು ಸದಾ ಶುಚಿಯಾಗಿರಿಸಿಕೊಳ್ಳಬೇಕೆಂಬುದನ್ನು ಹೀಗೆ ಹೇಳುತ್ತಾರೆ. ನನ್ನವ್ವ ಕಲ್ಲಬಿಡೆ ಈ ಧೋತ್ರವ ಚೆನ್ನಾಗಿ ಒಗೆಯಬೇಕು, ಮುನ್ನ ಮಾಡಿದ ಪಾಪಕರ್ಮ ಹೋಗುವ ಹಾಗೆ ಚನ್ನಕೇಶವ ಪ್ರಸಾದ ಕೊದಕಬೇಕು, ಉಟ್ಟ ಧೋತ್ರವು ಮಾಸಿತು, ಮನದೊಳಗಿದ್ದ ದುಷ್ಟ ರೈವರುಗಳಿಂದ ಕಷ್ಟ ದುರಿತಗಳು ಬಿಟ್ಟು ಹೋಗುವ ಹಾಗೆ ಮುಟ್ಟಿ ಜಲದಳು ಗಟ್ಟಿಯಾಗಿ ಒಗೆಯಬೇಕು, ವೇದವನ್ನು ಓದಬೇಕು, ಮನದೊಳಗಿದ್ದ ಭೇದವ ಕಳೆಯಬೇಕು, ಸಾರಣೆಯಿಂದ ತಿಳಿದು ನಿಶ್ಚಯವಾಗಿ ಕ್ರೋಧ ಕರ್ಮಗಳೆಲ್ಲ ಬಿಟ್ಟು ಹೋಗುವ ಹಾಗೆ, ಶರೀರಕ್ಕೆ ಅಂಟಿದ ಕೊಳೆಯನ್ನು ತೆಗೆಯುವಂತೆ ಮನಸ್ಸನ್ನು ಆವರಿಸಿದ ಕೊಳೆಯನ್ನು ಶುದ್ಧಗೊಳಿಸಿ ಪಾರಾಗಬೇಕಲ್ಲದೆ ನಮ್ಮ ಆರ್ಷೀಯ ಸಂಸ್ಕೃತಿಯನ್ನು ಪ್ರತಿಪಾದಿಸುವ ಮತ್ತು ಉದಾತ್ತ ಆಚರಣೀಯ ಜೀವಪರ ತತ್ವಗಳ ಸಾರವಾಗಿರುವ ವೇದ ಉಪನಿಷತ್ತುಗಳ ಮನನ ಮಾಡಿಕೊಳ್ಳುವುದರ ಮೂಲಕ ಕ್ರೋಧ ಹಾಗೂ ಕೆಟ್ಟ ವಿಚಾರಗಳ ಬಂಧನದಿಂದ ಮುಕ್ತರಾಗಬೇಕೆಂದು ಸಮಸ್ತ ಜನತೆಗೆ ತಿಳಿಸಿದ್ದಾರೆ. ಅನೀತಿ ಅನಾಚಾರ ವಾಮ ಮಾರ್ಗಗಳನ್ನು ತೊರೆದು ಸಕಲ ಗುಣ ಸಂಪನ್ನನಾಗಿ ಒಳ್ಳೆಯ ನಡೆನುಡಿಗಳ ಮೂಲಕ ಜೀವನವನ್ನು ಸುಂದರಗೊಳಿಸಿ ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಕನಕದಾಸರ ಮನದಾಳದ ಮಾತುಗಳು ಮನನೀಯವಾದವುಗಳಾಗಿವೆ. ಮಾಡು ದಾನ ಧರ್ಮಪರ ಉಪಕಾರವ ಮರೆಯದಿರೆಚ್ಚರಿಕೆ, ಕೇಡು ನೆನೆಯಬೇಡ ನಂಬಿದವರ ಮೇಲೆ ಕೆಡುವೆ ನೀನೆಚ್ಚರಿಕೆ, ಬಾಳು ಬದುಕು ಸಿರಿಯಿರುವಾಗ ಬಂಧು ಬಳಗಗಳೆಚ್ಚರಿಕೆ, ಹಾಳು ಸಂಸಾರಕ್ಕೆ ಹಲವರ ಬಾಯಿಗಳ ಬಡಿಯದಿರೆಚ್ಚರಿಕೆ, ಕಾಲನ ದೂತರು ಯಾವಾಗ ಎಳೆಯುವರೋ ಕಾಣದು ಎಚ್ಚರಿಕೆ, ಬೇಲೂರು ಪುರವಾಸ ನೆಲೆಯಾದಿ ಕೇಶವನಾಳಾಗು ಎಚ್ಚರಿಕೆ, ಸಜ್ಜನರ ಸತ್ಸಂಗದಿಂದಂಟಾಗುವ ಲಾಭದಾಯಕ ವಿಚಾರಗಳ ಕುರಿತು ಕನಕದಾಸರು ಪ್ರಸ್ತುತಪಡಿಸಿರುವ ವಿಚಾರಗಳು ಗಮನಾರ್ಹವಾಗಿವೆ. ಸಾಧು ಸಜ್ಜನ ಸತ್ಯ ಗುಣಕ್ಕಿದುರುಂಟೆ, ಆದಿಕೇಶವನ್ನ ಪೋಲುವ ದೈವವುಂಟೆ, ಸತ್ಯ ವೃತ್ತವುಳ್ಳವಗೆ ಮೃತ್ಯು ಭಯವುಂಟೆ, ಚಿತ್ತಶುದ್ಧಿ ಇಲ್ಲದವಂಗೆ ಪರಲೋಕವುಂಟೆ, ವಿತ್ತವನ್ನರಸುವಂಗೆ ಭಕ್ತಿ ಎಂಬುದುಂಟೆ, ಉತ್ತಮರ ಸಂಘಕ್ಕಿಂತ ಅಧಿಕ ಧರ್ಮವುಂಟೆ, ಸ್ನಾನ ಮಾಡಿಕೋ ಜ್ಞಾನತೀರ್ಥದಲ್ಲಿ ಮಾನವರೆಲ್ಲ ಮೌನದೊಳಗೆ ನಿಂದು ಸಾಧು ಸಜ್ಜನರ ಸಂಘವೇ ಒಂದು ಸ್ನಾನ, ಭೇದಾಭೇದವಳಿದೊಡೆ ಒಂದು ಸ್ನಾನ, ಆದಿಮೂರತಿ ಕಾಗಿ ನೆಲೆಯಾದಿಕೇಶವನ ಪದಧ್ಯಾನವೇ ನಿತ್ಯ ಗಂಗಾ ಸ್ನಾನ, ನೊಂದ ಬೆಂದ ಹೃದಯಕ್ಕೆ ಜೀವನಕ್ಕೆ ಆ ದಯಾಮಯ ಸಾಂತ್ವನ ನೀಡುತ್ತಾ ಸಲಹುತ್ತಾನೆ ಎಂಬ ಅಂಶವನ್ನು ಮನ ತಟ್ಟುವಂತೆ ಹೀಗೆ ಹೇಳುತ್ತಾರೆ. ತಲ್ಲಣಿಸದಿರು ಕಂಡ್ಯ ತಾಳುಮನವೇ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರಾರು, ಅಡವಿಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ, ನವಿಲಿಗೆ ಚಿತ್ರ ಬರೆದವರು ಯಾರೋ, ಸವಿಮಾತಿನ ಅರಗಿಳಿಗೆ ಹೆಸರು ಬರೆದವರು ಯಾರೋ, ಕಲ್ಲೊಳಗೆ ಪುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರ ತಂದಿವರಾರು, ಬಲ್ಲಿದನು ಕಾಗಿನೆಲೆ ಯಾದಿಕೇಶವರಾಯ.

0: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಕನಕದಾಸರ ಭಕ್ತಿಯ ಪರಾಕಾಷ್ಠೆಯನ್ನು ಪ್ರತಿಪಾದಿಸುವ ಈ ಕೀರ್ತನೆ ಭಕ್ತಿಯೇ ಮುಕ್ತಿಗೆ ಸೋಪಾನ ಎಂಬ ಮಾತಿನ ಹಿನ್ನೆಲೆಯಲ್ಲಿ ನಂಬಿದ ಭಕ್ತ ಹರಿಯ ಅಡಿಯಾಳಾಗಿ ಜೀವನದಲ್ಲಿ ಗೆಲುವನ್ನು ಸಾಧಿಸಲು ಸಾಧ್ಯ ಎಂದು ಸ್ಪಷ್ಟಪಡಿಸುತ್ತದೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ, ಬರಿದೆ ಮಾತೇಕ್ಕಿನ್ನು ಅರಿತು ಪೇಳುವೆನಯ್ಯ, ಕರಪಿಡಿದೆನ್ನನು ಕಾಯೋ ಕರುಣಾಡಿದೆ, ತಾಯಿ ತಂದೆಯ ಬಿಟ್ಟು ಜಪವ ಮಾಡಬಹುದು, ದಾಯಾದಿ ಬಂಧುಗಳ ಬಿಡಬಹುದು, ರಾಯ ಮುನಿದರೆ ರಾಜ್ಯವ ಬಿಡಬಹುದು, ಕಾಯ ಜಪಿತ ನಿನ್ನಡಿಯ ಬಿಡಲಾಗದು, ಒಡಲು ಹಸಿದರೆ ಅನ್ನವ ಬಿಡಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಲೂಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿ ಬಿಡಬಹುದು, ಕಡಲೊಡೆಯ ನಿಮ್ಮಡಿಯ ಗಳಿಗೆ ಬಿಡಲಾಗದು, ಪ್ರಾಣವ ಪರರಿಗೆ ಬೇಡಿದರೆ ಕೊಡಬಹುದು, ಮಾನಾಭಿಮಾನವ ತಗ್ಗಿಸಬಹುದು. ಪ್ರಾಣದಾಯಕನಾದ ಆದಿಕೇಶಿವರಾಯ ಜಾನಕ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು. ಹೀಗೆ ಭಕ್ತ ಶ್ರೇಷ್ಠ ಸಂತ ಕವಿ ಎಂಬ ಅಭಿಧಾನಗಳಿಂದ ಜನಸಾಮಾನ್ಯರಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ಕನಕದಾಸರ ತುಂಬು ಜೀವನದ ಬದುಕೇ ಒಂದು ಸಂದೇಶದಂತಿದೆ. ಯಾವ ಫಲಾಪೇಕ್ಷೆಯಿಲ್ಲದೆ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಲೋಕಪೂಜಿತರಾಗಿರುವ ಕನಕದಾಸರ ಆದರ್ಶಗಳು ಸರ್ವಕಾಲಿಕ. ಇಂಥ ದಿವ್ಯಚೇತನರ ಸ್ಮರಣಾರ್ಥ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ಸರ್ಕಾರದ ಆರ್ಥಿಕ ನೆರವಿನೊಂದಿಗೆ 1996 ಸ್ಥಾಪಿತಗೊಂಡಿರುವ ಹಾಗೂ ಬೆಳ್ಳಿ ಹಬ್ಬ ಆಚರಣೆಯ ಹೊಸ್ತಿಲಲ್ಲಿರುವ ಕನಕ ಅಧ್ಯಯನ ಪೀಠವು ಕಳೆದ 25 ವರ್ಷಗಳಿಂದ ಬೋಧನೆ, ಸಂಶೋಧನೆ, ಪ್ರಕಟಣೆ ಹಾಗೂ ಇನ್ನಿತರ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಸದಾ ಕ್ರಿಯಾಶೀಲವಾಗಿ ಕನಕರ ಜೀವಪರ ಮೌಲಿಕ ವಿಚಾರಗಳನ್ನು ಪ್ರಚುರಪಡಿಸುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಎಂದು ಸಂತೋಷದಿಂದ ಹೇಳಲಿಚ್ಛಿಸುತ್ತೇನೆ. ನಮಸ್ಕಾರ.
1: ಇದುವರೆಗೆ ಸಂತ ಕವಿ ಕನಕದಾಸರು ಈ ಕುರಿತು ಮಾತನಾಡಿದವರು ಪ್ರೊಫೆಸರ್ ಕೆಬಿ ಗುಡಾಸಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಈಗ ಚಿತ್ರಗೀತೆಗಳು ಕೇಳಿ. ಆರ್ಪಿ ಪಟ್ನಾಯಕ್ ಇವರ ಧ್ವನಿಯಲ್ಲಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ಪಿ ಪಟ್ನಾಯಕ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಪಾರ್ಲಿಮೆಂಟ್ ರಿವ್ಯೂ.

ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಮೂಡಿಬರಲಿದೆ.

0: long-distance runner Gulveer Singh on winning the silver medal in the men's 10,000 metres event. And now before we end the bulletin, the headlines once again. Lok Sabha passes anti-paper leak bill proposing tougher penalties and fast-track courts to curb exam malpractices. Rajya Sabha clears legislation granting Vande Mataram the same statutory protection as the national anthem, makes insults to national song a criminal offence. Flood situation grim in Odisha, claiming 4 lives and affecting nearly 4 lakh people. Heavy rainfall also disrupts normal life in Chhattisgarh. UN Human Rights Office voices concern over Islamabad's crackdown on protesters in Pakistan-occupied Jammu and Kashmir. At the Commonwealth Games, 9 Indian boxers assured medals for the country after sealing semi-final berths. That is all in the news at 9. Good night.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಭಾರತದ ಕಡಲ ಗಡಿಗಳ ಕಾವಲುಗಾರರು ಯುದ್ಧ ಸಮೀಕ್ಷೆ ಮತ್ತು ಕರಾವಳಿ ರಕ್ಷಣಾ ಕಾರ್ಯಾಚರಣೆಗಾಗಿ 3 ಸ್ಥಳೀಯ ನೌಕಾವರ್ಗಗಳು. ಭಾರತದ ಕಡಲ ಶಕ್ತಿಯು ನೌಕಾ ಕಾರ್ಯಾಚರಣೆಗಳ ಸಂಪೂರ್ಣ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸುವ ಸಮತೋಲಿತ ನೌಕಾಪಡೆಯ ಮೇಲೆ ಅವಲಂಬಿತವಾಗಿದೆ. ನೀಲಗಿರಿ, ಸಂಧ್ಯಾಕ್ ಮತ್ತು ಅರ್ನಾಲಾ ವರ್ಗಗಳು ಈ ಸಾಮರ್ಥ್ಯದ 3 ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇತ್ತೀಚೆಗೆ ನಿಯೋಜಿಸಲಾದ ಐಎನ್ಎಸ್ ದ್ರೋಣಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೆ ಈ ಸ್ಥಳೀಯ ಯುದ್ಧ ನೌಕೆಗಳ ವರ್ಗದ ಸ್ಥಿರವಾದ ವಿಸ್ತರಣೆಯನ್ನು ಪ್ರದರ್ಶಿಸುತ್ತವೆ. ಐಎನ್ಎಸ್ ಮಹೇಂದ್ರಗಿರಿ ಈ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಹೆಚ್ಚಿನ ಸ್ಥಳೀಯ ಅಂಶಗಳೊಂದಿಗೆ ನಿರ್ಮಿಸಲಾದ ಈ ವೇದಿಕೆಗಳು ಆತ್ಮನಿರ್ಭರ ಭಾರತವನ್ನು ಸಾಕಾರಗೊಳಿಸುತ್ತವೆ ಮತ್ತು ಭಾರತದ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ. ಇವೆಲ್ಲವೂ ಒಟ್ಟಾಗಿ ಕಡಲ ಭದ್ರತೆಯನ್ನು ಹೆಚ್ಚಿಸುತ್ತವೆ, ನೀಲಿ ಆರ್ಥಿಕತೆಯನ್ನು ಬೆಂಬಲಿಸುತ್ತವೆ ಮತ್ತು ಪ್ರಮುಖ ಕಡಲ ಶಕ್ತಿಯಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತವೆ. ಭಾರತೀಯ ನೌಕಾಪಡೆಯು ಹಿಂದೂ ಮಹಾಸಾಗರ ಪ್ರದೇಶದ ಪ್ರಾಥಮಿಕ ಭದ್ರತೆಯನ್ನು ಒದಗಿಸುವ ಪಡೆಯಾಗಿದೆ. ಇದು ಸುಮಾರು 11,098 ಕಿಲೋಮೀಟರ್ ಉದ್ದದ ಕರಾವಳಿ ತೀರ, ಸುಮಾರು 2.4 ಮಿಲಿಯನ್ ಚದರ ಕಿಲೋಮೀಟರ್ನ ವಿಶೇಷ ಆರ್ಥಿಕ ವಲಯ ಮತ್ತು ಭಾರತದ ವಹಿವಾಟಿನ ಸುಮಾರು 90% ಪ್ರಮಾಣವನ್ನು ಸಾಗಿಸುವ ಸಮುದ್ರ ಮಾರ್ಗಗಳನ್ನು ರಕ್ಷಿಸುತ್ತದೆ. ಇದನ್ನು ಸಾಧಿಸಲು ಸಮತೋಲಿತ ನೌಕಾಪಡೆಯ ಅಗತ್ಯವಿದೆ. ಇದರಲ್ಲಿ ಪ್ರತಿಯೊಂದು ಯುದ್ಧ ನೌಕೆಯ ವರ್ಗವು ಕಡಲ ಭದ್ರತೆಯ ವಿಶಿಷ್ಟ ಸ್ತರಕ್ಕೆ ಕೊಡುಗೆ ನೀಡುತ್ತದೆ. ಭಾರತದಲ್ಲಿ ಕೇವಲ 1 ತಿಂಗಳಲ್ಲಿ ಸೇರ್ಪಡೆಗೊಂಡ 4 ಹೊಸ ತಲೆಮಾರಿನ ಸ್ಥಳೀಯ ನೌಕಾ ವೇದಿಕೆಗಳು ಈಗ ಈ ಬಹುಸ್ತರದ ವಿಧಾನಕ್ಕೆ ಜೀವ ತುಂಬಿವೆ. ಸಾಗರದ ಮೇಲ್ಮೈಯಲ್ಲಿ ತಡೆಯೊಡ್ಡುವ ಮತ್ತು ಹೋರಾಡುವ ಸಾಮರ್ಥ್ಯವು ಈ ರಚನೆಯ ಮುಂಚೂಣಿಯಲ್ಲಿದೆ. ಈ ವಿಭಾಗದಲ್ಲಿ ಇತ್ತೀಚಿನವು ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್ಗಳಾಗಿದ್ದು ಇವುಗಳನ್ನು ಹೆಚ್ಚಿನ ತೀವ್ರತೆಯ ಕಾರ್ಯಾಚರಣೆಗಳಿಗಾಗಿ ಪ್ರಾಜೆಕ್ಟ್ 170 ಅಡಿಯಲ್ಲಿ ನಿರ್ಮಿಸಲಾಗಿದೆ. ಕಡಲ ಶಕ್ತಿಯು ಸಮುದ್ರಗಳ ಆಳವಾದ ತಿಳುವಳಿಕೆಯ ಮೇಲೆಯೂ ಅವಲಂಬಿತವಾಗಿದೆ. ಸಂಧ್ಯಾ ವರ್ಗದ ಸರ್ವೆ ವೆಸಲ್ ದೊಡ್ಡ ಹಡಗುಗಳು ಭಾರತದ ಜಲಗ್ರಾಫಿಕ್ ಸಾಮರ್ಥ್ಯಗಳನ್ನು ಬಲಪಡಿಸುತ್ತವೆ. ಇವು ಸಮುದ್ರದ ತಳವನ್ನು ಮ್ಯಾಪ್ ಮಾಡುತ್ತವೆ, ಸಾಗರದ ತಾಂಶವನ್ನು ಸಂಗ್ರಹಿಸುತ್ತವೆ ಮತ್ತು ಸುರಕ್ಷಿತ ಸಂಚರಣೆಗಾಗಿ ನಿಖರವಾದ ನೌಕಾ ಚಾರ್ಟ್ಗಳನ್ನು ತಯಾರಿಸುತ್ತವೆ. ಈ ಕೆಲಸವು ನೌಕಾ ಕಾರ್ಯಾಚರಣೆಗಳು, ಕಡಲ ವ್ಯಾಪಾರ ಮತ್ತು ನೀಲಿ ಆರ್ಥಿಕತೆಯನ್ನು ಬೆಂಬಲಿಸುತ್ತದೆ ಮತ್ತು ಇದು ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ವಿಶ್ವಾಸಾರ್ಹ ಜಲಗ್ರಾಫಿಕ್ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಕರಾವಳಿಗೆ ಹತ್ತಿರದಲ್ಲಿ ಸಬ್ಮರೀನ್ ವಿರೋಧಿ ಯುದ್ಧವು ರಕ್ಷಣೆಯ ಮುಂದಿನ ಸ್ತರವನ್ನು ರೂಪಿಸುತ್ತದೆ. ಅರ್ನಾಲಾ ವರ್ಗದ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ಗಳನ್ನು ತೀರದ ಆಳವಿಲ್ಲದ ನೀರಿನಲ್ಲಿ ಸಬ್ಮರೀನ್ಗಳನ್ನು ಪತ್ತೆ ಹಚ್ಚಲು ಮತ್ತು ತಟಸ್ಥಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಅವುಗಳ ಮುಖ್ಯ ಪಾತ್ರಗಳ ಜೊತೆಗೆ ಈ 3 ವರ್ಗಗಳು ಮಾನವೀಯ ನೆರವು, ವಿಪತ್ತು ಪರಿಹಾರ ಮತ್ತು ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬಲ್ಲವು. ಇವೆಲ್ಲವೂ ಒಟ್ಟಾಗಿ ಭಾರತದ ಸ್ಥಳೀಯ ಹಡಗು ನಿರ್ಮಾಣ ಕಾರ್ಯತಂತ್ರಗಳ ಯಶಸ್ಸನ್ನು ಗುರುತಿಸುತ್ತವೆ. ಇವುಗಳ ಸರಣಿ ಉತ್ಪಾದನೆಯು ಕಡಲ ಭದ್ರತೆಯನ್ನು ಬಲಪಡಿಸುತ್ತದೆ, ಆತ್ಮನಿರ್ಭರ ಭಾರತವನ್ನು ಮುನ್ನಡೆಸುತ್ತದೆ ಮತ್ತು ತನ್ನದೇ ಆದ ಯುದ್ಧ ನೌಕೆಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ತೋರಿಸುತ್ತದೆ. 21 ಜೂನ್ 2026 ಕೋಲ್ಕತ್ತಾದಲ್ಲಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ 3 ನೌಕಾ ವೇದಿಕೆಗಳನ್ನು ಒಟ್ಟಾಗಿ ನಿಯೋಜಿಸಲಾಯಿತು. ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್, ಐಎನ್ಎಸ್ ದ್ರೋಣಗಿರಿ, ಸಂಧ್ಯಾಕ್ ವರ್ಗದ ಸರ್ವೆ ವೆಸಲ್ ದೊಡ್ಡ ಐಎನ್ಎಸ್ ಸಂಶೋಧಕ್ ಮತ್ತು ಅರ್ನಾಲಾ ವರ್ಗದ ಸಬ್ಮರೀನ್ ವಿರೋಧಿ ಯುದ್ಧದ ಶಾಲೋ ವಾಟರ್ ಕ್ರಾಫ್ಟ್ ಐಎನ್ಎಸ್ ಅಗ್ರೆ. ಈ 3 ಹಡಗುಗಳನ್ನು ನೌಕಾಪಡೆಯ ಸ್ವಂತ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ

ವಿನ್ಯಾಸಗೊಳಿಸಿದೆ ಮತ್ತು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮವಾದ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ತಯಾರಿಸಿದೆ. 11 ಜೂನ್ 2026 ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ 6ನೇ ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್ ಐಎನ್ಎಸ್ ಮಹೇಂದ್ರಗಿರಿಯನ್ನು ವಿಶಾಖಪಟ್ಟಣದಲ್ಲಿ ನಿಯೋಜಿಸಲಾಯಿತು. ಸ್ಟೆಲ್ತ್ ಫ್ರಿಗೇಟ್ಗಳು ಭಾರತೀಯ ನೌಕಾಪಡೆಯ ಮೇಲ್ಮೈ ಯುದ್ಧ ಸಾಮರ್ಥ್ಯದ ಬೆನ್ನೆಲುಬಾಗಿವೆ. ಇವು ವಿಮಾನವಾಹಕ ನೌಕೆಗಳನ್ನು ರಕ್ಷಿಸುತ್ತವೆ, ಪ್ರಮುಖ ಸಮುದ್ರ ಮಾರ್ಗಗಳನ್ನು ಸುರಕ್ಷಿತಗೊಳಿಸುತ್ತವೆ ಮತ್ತು ದೂರದ ಸಮುದ್ರಗಳಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತವೆ. ಆಧುನಿಕ ನೌಕಾ ಯುದ್ಧಕ್ಕಾಗಿ ವಿನ್ಯಾಸಗೊಳಿಸಲಾದ ಇವು ಸುಧಾರಿತ ಶಸ್ತ್ರಾಸ್ತ್ರಗಳು, ಸಂವೇದಕಗಳು ಮತ್ತು ವಾಯುಯಾನ ಸೌಲಭ್ಯಗಳನ್ನು ಸಂಯೋಜಿಸುತ್ತವೆ. ಜೊತೆಗೆ ರೆಡಾರ್, ಇನ್ಫ್ರಾರೆಡ್ ಮತ್ತು ಶಬ್ದ ಸಂಕೇತಗಳನ್ನು ಅತ್ಯುತ್ತಮವಾಗಿಸುವ ಮೂಲಕ ಹೆಚ್ಚಿನ ರಹಸ್ಯವನ್ನು ಕಾಯ್ದುಕೊಳ್ಳುತ್ತವೆ. ಇದು ಶತ್ರುಗಳಿಗೆ ಇವುಗಳನ್ನು ಪತ್ತೆ ಹಚ್ಚುವುದನ್ನು ಕಷ್ಟಕರವಾಗಿಸುವುದಲ್ಲದೆ ಏಕಕಾಲದಲ್ಲಿ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಕಾರ್ಯಾಚರಣೆಗಳನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಈ ಸಾಮರ್ಥ್ಯವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಾಜೆಕ್ಟ್ 170 ಅತ್ಯಾಧುನಿಕ ತಲೆಮಾರಿನ ಸ್ಥಳೀಯ ಸ್ಟೆಲ್ತ್ ಫ್ರಿಗೇಟ್ಗಳನ್ನು ಪ್ರತಿನಿಧಿಸುತ್ತದೆ. ನೀಲಗಿರಿ ವರ್ಗವು ಐಎನ್ಎಸ್ ನೀಲಗಿರಿ, ಐಎನ್ಎಸ್ ಹಿಮಗಿರಿ, ಐಎನ್ಎಸ್ ತಾರಾಗಿರಿ, ಐಎನ್ಎಸ್ ಉದಯಗಿರಿ, ಐಎನ್ಎಸ್ ದ್ರೋಣಗಿರಿ, ಐಎನ್ಎಸ್ ಮಹೇಂದ್ರಗಿರಿ ಮತ್ತು ನಿರ್ಮಾಣ ಹಂತದಲ್ಲಿರುವಂತಹ ವೇಂಧ್ಯಗಿರಿ ಹಡಗುಗಳನ್ನು ಒಳಗೊಂಡಿದೆ. ಮುಂಬೈನ ಮಜಗಾನ್ ಡಾಕ್ ಶಿಪ್ ಯಾರ್ಡ್ ಲಿಮಿಟೆಡ್ 4 ಹಡಗುಗಳನ್ನು ನಿರ್ಮಿಸಿದ್ದರೆ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ 3 ಹಡಗುಗಳನ್ನು ನಿರ್ಮಿಸುತ್ತಿದೆ. ಈ ವರ್ಗದ ಇತ್ತೀಚಿನ ಸೇರ್ಪಡೆಗಳೆಂದರೆ ಇತ್ತೀಚೆಗೆ 5ನೇ ಹಡಗಾಗಿ ನಿಯೋಜಿಸಲ್ಪಟ್ಟ ಐಎನ್ಎಸ್ ದ್ರೋಣಗಿರಿ ಮತ್ತು ಜುಲೈ 11, 2026 ವಿಶಾಖಪಟ್ಟಣದಲ್ಲಿ ನಿಯೋಜಿಸಲ್ಪಟ್ಟಂತಹ ಐಎನ್ಎಸ್ ಮಹೇಂದ್ರಗಿರಿ. ಈ ಯುದ್ಧ ನೌಕೆಗಳು ಭಾರತದ ಕಡಲ ಭದ್ರತೆಯನ್ನು ಬಲಪಡಿಸುತ್ತವೆ ಮತ್ತು ಮಹಾಸಾಗರದಾದ್ಯಂತ ದೇಶದ ಉಪಸ್ಥಿತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಪ್ರಾಜೆಕ್ಟ್ 170 ಭಾರತೀಯ ನೌಕಾಪಡೆಯ ಸುಧಾರಿತ ಸ್ಟೆಲ್ತ್ ಫ್ರಿಗೇಟ್ ಕಾರ್ಯಕ್ರಮವಾಗಿದ್ದು 7 ಮುಂದಿನ ತಲೆಮಾರಿನ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಈ ಫ್ರಿಗೇಟ್ಗಳನ್ನು ವಿಮಾನ ವಿರೋಧಿ, ಮೇಲ್ಮೈ ವಿರೋಧಿ ಮತ್ತು ಸಬ್ಮರೀನ್ ವಿರೋಧಿ ಯುದ್ಧಗಳು ಸೇರಿದಂತೆ ಬಹು ಕಾರ್ಯಗಳ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಾಜೆಕ್ಟ್ 170 ಯುದ್ಧ ನೌಕೆಗಳ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ಸ್ವಾವಲಂಬನೆಯತ್ತ ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಪ್ರಾಜೆಕ್ಟ್ 170 ಫ್ರಿಗೇಟ್ಗಳ ಹೊರತಾಗಿ ಭಾರತೀಯ ನೌಕಾಪಡೆಯು ತಲ್ವಾರ್ ವರ್ಗ ಮತ್ತು ಶಿವಲಿಕ್ ವರ್ಗ ಎಂಬ 2 ಹೆಚ್ಚುವರಿ ಸ್ಟೆಲ್ತ್ ನೌಕಾ ವರ್ಗಗಳನ್ನು ಹೊಂದಿದೆ. ತಲ್ವಾರ್ ವರ್ಗವನ್ನು ರಷ್ಯಾದಲ್ಲಿ ವಿನ್ಯಾಸಗೊಳಿಸಿ ನಿರ್ಮಿಸಲಾಗಿತ್ತು. ಇದು ನೌಕಾಪಡೆಯು ತನ್ನ ಮುಂಚೂಣಿ ಯುದ್ಧ ನೌಕೆಗಳನ್ನು ವಿದೇಶಗಳಿಂದ ಖರೀದಿಸುತ್ತಿದ್ದ ಕಾಲದ ನೌಕೆಗಳಾಗಿವೆ. ಈ ಪರಿಸ್ಥಿತಿಯು ಭಾರತದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಸ್ಟೆಲ್ತ್ ಫ್ರಿಗೇಟ್ ಆದ ಶಿವಲಿಕ್ ವರ್ಗದ ಆಗಮನದೊಂದಿಗೆ ಬದಲಾಯಿತು. ಇದನ್ನು ನೌಕಾಪಡೆಯ ತ್ವರಿತ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ಸೃಷ್ಟಿಸಿತು ಮತ್ತು ಮುಂಬೈನ ಮಜಗಾನ್ ಡಾಕ್ನಲ್ಲಿ ನಿರ್ಮಿಸಲಾಯಿತು. ಪ್ರಾಜೆಕ್ಟ್ 170 ನೀಲಗಿರಿ ವರ್ಗ ಈ ಪರಂಪರೆಯನ್ನು ಉತ್ತಮ ಸಂವೇದಕಗಳು, ಶಸ್ತ್ರಾಸ್ತ್ರಗಳು ಮತ್ತು ಹೆಚ್ಚಿನ ಸ್ಥಳೀಯ ವಿಷಯಗಳೊಂದಿಗೆ ಮುಂದುವರಿಸುತ್ತದೆ. ಇದು ಆತ್ಮನಿರ್ಭರ ಭಾರತ ದೃಷ್ಟಿಕೋನದ ಅಡಿಯಲ್ಲಿ ನೌಕಾಪಡೆಯು ಖರೀದಿದಾರರ ನೌಕಾಪಡೆಯಿಂದ ನಿರ್ಮಾಣಕಾರರ ನೌಕಾಪಡೆಯಾಗಿ ಬದಲಾಗುತ್ತಿರುವುದನ್ನು ದೃಢೀಕರಿಸುತ್ತದೆ. ಸ್ಟೆಲ್ತ್ ತಂತ್ರಜ್ಞಾನವು ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಅದೃಶ್ಯವನ್ನಾಗಿ ಮಾಡುವುದಿಲ್ಲ, ಬದಲಾಗಿ ಅದು ರೆಡಾರ್ ಪರದೆಯ ಮೇಲೆ ನೌಕೆಯ ಗಾತ್ರವನ್ನು ವಾಸ್ತವಕ್ಕಿಂತ ಚಿಕ್ಕದಾಗಿ ತೋರಿಸುವ ಮೂಲಕ ಶತ್ರುಗಳನ್ನು ದಾರಿ ತಪ್ಪಿಸುತ್ತದೆ. ಸರ್ವೆ ನೌಕೆಗಳು ಸಮುದ್ರದ ತಳ ಮತ್ತು ಕರಾವಳಿ ಪ್ರದೇಶಗಳನ್ನು ಮ್ಯಾಪ್ ಮಾಡುವ ಮೂಲಕ ಭಾರತೀಯ ನೌಕಾಪಡೆಯ ಜಲಗ್ರಾಫಿಕ್ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ನಿಖರವಾದ ನೌಕಾ ಚಾರ್ಟ್ಗಳು ಯುದ್ಧ ನೌಕೆಗಳು ಮತ್ತು ವ್ಯಾಪಾರಿ ಹಡಗುಗಳ ಸುರಕ್ಷಿತ ಸಂಚರಣೆಯನ್ನು ಖಚಿತಪಡಿಸುತ್ತವೆ. ಇವು ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯ ಮೂಲಕ ನೀಲಿ ಆರ್ಥಿಕತೆಯನ್ನು ಬೆಂಬಲಿಸುತ್ತವೆ. ಈ ಹಡಗುಗಳು ನಿಯಮಿತವಾಗಿ ಮಾನವೀಯ ನೆರವು, ವಿಪತ್ತು ಪರಿಹಾರ ಹಾಗೂ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತವೆ. ಈ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲು ಭಾರತೀಯ ನೌಕಾಪಡೆಯು ಸ್ಥಳೀಯವಾಗಿ ನಿರ್ಮಿಸಲಾದ ಸಂಧ್ಯಾಕ್ ವರ್ಗದ ಸರ್ವೆ ನೌಕೆಗಳನ್ನು ಸೇರ್ಪಡೆಗೊಳಿಸುತ್ತಿದೆ. ಈ ವರ್ಗವು ಐಎನ್ಎಸ್ ಸಂಧ್ಯಾಕ್, ಐಎನ್ಎಸ್ ನಿರ್ದೇಶಕ್, ಐಎನ್ಎಸ್ ಇಕ್ಷಕ್ ಮತ್ತು ಐಎನ್ಎಸ್ ಸಂಶೋಧಕ್ ಹಡಗುಗಳನ್ನು ಒಳಗೊಂಡಿದೆ. ಇವುಗಳನ್ನು ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ನಿರ್ಮಿಸಿದೆ. ಈ ವರ್ಗದ 4ನೇ ಮತ್ತು ಅಂತಿಮ ಹಡಗಾಗಿ ಐಎನ್ಎಸ್ ಸಂಶೋಧಕ್ ಅನ್ನು ಇತ್ತೀಚೆಗೆ ನಿಯೋಜಿಸಲಾಗಿದೆ. ಇವು ಭಾರತದ ಕಡಲ ವಲಯದ ಜಾಗೃತಿಯನ್ನು ಬಲಪಡಿಸುತ್ತವೆ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶದಾದ್ಯಂತ ಜಲಗ್ರಾಫಿಕ್ ಸಹಕಾರದಲ್ಲಿ ಭಾರತದ ನಾಯಕತ್ವವನ್ನು ಗಟ್ಟಿಗೊಳಿಸುತ್ತವೆ. ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ಗಳು ಭಾರತೀಯ ನೌಕಾಪಡೆಯ ಕರಾವಳಿ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ಇವು ಕರಾವಳಿಯ ಸಮೀಪವಿರುವ ಆಳವಿಲ್ಲದ ನೀರಿನಲ್ಲಿ ಕಾರ್ಯಾಚರಣೆ ನಡೆಸುವ ಸಬ್ಮರೀನ್ಗಳನ್ನು ಪತ್ತೆಹಚ್ಚಿ ಅವುಗಳನ್ನು ತಟಸ್ಥಗೊಳಿಸುತ್ತವೆ. ಬೃಹತ್ ಯುದ್ಧ ನೌಕೆಗಳು ಈ ರೀತಿಯ
ಆಳವಿಲ್ಲದ

ಪ್ರದೇಶಗಳಲ್ಲಿ ಸಮರ್ಥವಾಗಿ ಚಲಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇವುಗಳಂತಹ ಚುರುಕಾದ ನೌಕೆಗಳು ಅತ್ಯಗತ್ಯವಾಗಿವೆ. ಇವು ಕೇವಲ ರಕ್ಷಣಾ ಕಾರ್ಯವಷ್ಟೇ ಅಲ್ಲದೆ ಮಾನವೀಯ ನೆರವು, ವಿಪತ್ತು ಪರಿಹಾರ ಮತ್ತು ಹುಡುಕಾಟ ಹಾಗೂ ರಕ್ಷಣಾ ಕಾರ್ಯಾಚರಣೆಗಳಿಗೂ ಬೆಂಬಲ ನೀಡುತ್ತವೆ. ಈ ನಿರ್ಣಾಯಕ ಕಡಲ ಭದ್ರತಾ ಸ್ತರವನ್ನು ಬಲಪಡಿಸಲು ಭಾರತೀಯ ನೌಕಾಪಡೆಯು ಸ್ಥಳೀಯವಾಗಿ ನಿರ್ಮಿಸಲಾದ ಅರ್ನಾಲಾ ವರ್ಗದ ನೌಕೆಗಳನ್ನು ಸೇರ್ಪಡೆಗೊಳಿಸುತ್ತಿದೆ. ಈ 8 ಹಡಗುಗಳ ವರ್ಗವು ಅರ್ನಾಲಾ, ಆಂಡ್ರೋತ್, ಅಂಜದೀಪ್, ಅಮಿನಿ, ಅಭಯ್, ಅಗ್ರೆ, ಅಕ್ಷಯ್ ಮತ್ತು ಅಜಯ್ ಅನ್ನು ಒಳಗೊಂಡಿದೆ. ಗಾರ್ಡನ್ ರೀಟ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಸಂಸ್ಥೆಯು ಎಲ್ಆಂಡ್ಟಿ ಶಿಪ್ ಬಿಲ್ಡಿಂಗ್ ಜೊತೆಗೂಡಿ ಈ ಹಡಗುಗಳನ್ನು ನಿರ್ಮಿಸಿದೆ. ಇವು ಹಳೆಯದಾದ ಅಭಯ್ ವರ್ಗದ ಕಾರ್ವೆಟ್ಗಳಿಗೆ ಬದಲಾಗಿ ಬಂದಿವೆ. ಇತ್ತೀಚೆಗೆ ಐಎನ್ಎಸ್ ಅಗ್ರೆ ಈ ವರ್ಗದ 4ನೇ ಹಡಗಾಗಿ ನಿಯೋಜಿಸಲ್ಪಟ್ಟಿದೆ. ಇದರ ಜೊತೆಗೆ ಕೊಚಿನ್ ಶಿಪ್ ಯಾರ್ಡ್ನಲ್ಲಿ ಮಾಹೆ ವರ್ಗದ ನೌಕೆಗಳ ನಿರ್ಮಾಣ ಕಾರ್ಯವೂ ನಡೆಯುತ್ತಿದ್ದು, ಇದರಿಂದ ಒಟ್ಟು ಸಬ್ಮರೀನ್ ವಿರೋಧಿ ಯುದ್ಧದ ಶಾಲೋ ವಾಟರ್ ಕ್ರಾಫ್ಟ್ಗಳ ಸಂಖ್ಯೆ 16ಕ್ಕೆ ಏರಲಿದೆ. ಇವು ಭಾರತದ ಕರಾವಳಿ ಜಲ ಪ್ರದೇಶವನ್ನು ಸುರಕ್ಷಿತವಾಗಿರಿಸುತ್ತವೆ ಮತ್ತು ದೊಡ್ಡ ಯುದ್ಧ ನೌಕೆಗಳು ತೆರೆದ ಸಮುದ್ರದ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತವೆ. 77.6 ಮೀಟರ್ ಉದ್ದ ಮತ್ತು 900 ಟನ್ ತೂಕದ ಈ ನೌಕೆಗಳು ಇಕ್ಕಟ್ಟಾದ ಕರಾವಳಿ ಪ್ರದೇಶಗಳಲ್ಲಿ ಚಲಿಸಲು ಅತ್ಯಂತ ಸೂಕ್ತವಾದ ಗಾತ್ರವನ್ನು ಹೊಂದಿವೆ. ಇವು ಸಾಂಪ್ರದಾಯಿಕ ಪ್ರೊಫೆಲ್ಲರ್ಗಳ ಬದಲು ವಾಟರ್ ಜೆಟ್ ವ್ಯವಸ್ಥೆಯನ್ನು ಬಳಸುತ್ತವೆ. ಇದು ಆಳವಿಲ್ಲದ ನೀರಿನಲ್ಲಿ ಹಡಗಿಗೆ ಹೆಚ್ಚಿನ ವೇಗವನ್ನು ಮಾತ್ರವಲ್ಲದೆ ದಿಢೀರ್ ತಿರುವುಗಳನ್ನು ಪಡೆಯುವ ಅದ್ಭುತ ಚುರುಕುತನವನ್ನು ನೀಡುತ್ತದೆ. ಇದು ಶತ್ರು ಸಬ್ಮರೀನ್ಗಳನ್ನು ವೇಗವಾಗಿ ಬೆನ್ನಟ್ಟಲು ನಿರ್ಣಾಯಕವಾಗಿದೆ. 25 ನಾಟ್ ವೇಗವು ಕರಾವಳಿ ಗಸ್ತು ತಿರುಗುವಿಕೆ ಮತ್ತು ಆಕಸ್ಮಿಕ ದಾಳಿಗಳನ್ನು ಎದುರಿಸಲು ಸಾಕಷ್ಟಿದೆ. ಲೈಟ್ ವೈಟ್ ಟಾರ್ಪಿಡೋಗಳು ಮತ್ತು ಆಂಟಿ ಸಬ್ಮರೀನ್ ರಾಕೆಟ್ಗಳು ಶತ್ರು ಸಬ್ಮರೀನ್ಗಳನ್ನು ಸಮುದ್ರದ ಆಳದಲ್ಲಿಯೇ ನಿಷ್ಕ್ರಿಯಗೊಳಿಸಲು ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಾಗಿವೆ. ಸಂವೇದಕಗಳು, ಶಾಲೋ ವಾಟರ್ ಸೋಲಾರ್, ಆಳವಿಲ್ಲದ ನೀರಿನಲ್ಲಿ ಬರುವ ಸಣ್ಣ ಶಬ್ದವನ್ನು ಪತ್ತೆ ಹಚ್ಚಬಲ್ಲದು. ಈ ಸೋಲಾರ್ ಅನ್ನು ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆ ಜೋಡಿಸಿರುವುದರಿಂದ ಸಬ್ಮರೀನ್ ಪತ್ತೆಯಾದ ತಕ್ಷಣ ಗುರಿಯ ಮೇಲೆ ದಾಳಿ ಮಾಡಲು ಅತ್ಯಂತ ಕಡಿಮೆ ಸಮಯ ಸಾಕು. ಐಎನ್ಎಸ್ ಅರ್ನಾಲಾ ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಇದು ವಾಟರ್ ಜೆಟ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಹೊಂದಿರುವ ನೌಕಾಪಡೆಯ ಅತಿದೊಡ್ಡ ಯುದ್ಧ ನೌಕೆಯಾಗಿದೆ. ನೀಲಗಿರಿ, ಸಂಧ್ಯಾ ಮತ್ತು ಅರ್ನಾಲಾ ವರ್ಗದ ಹಡಗುಗಳು ಮುಂಚೂಣಿಯ ನೌಕಾ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ಒದಗಿಸುತ್ತವೆ. ಇವು ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಸ್ವಾವಲಂಬನೆಯನ್ನು ಮುನ್ನಡೆಸುತ್ತವೆ ಮತ್ತು ಭಾರತದ ಕಡಲ ಆಕಾಂಕ್ಷೆಗಳನ್ನು ಬೆಂಬಲಿಸುತ್ತವೆ. ಇವುಗಳ ಪ್ರಭಾವವು ರಕ್ಷಣಾ ಉತ್ಪಾದನೆ, ಉದ್ಯೋಗ, ಕಡಲ ರಾಜತಾಂತ್ರಿಕತೆ, ನೀಲಿ ಆರ್ಥಿಕತೆ ಮತ್ತು ರಕ್ಷಣಾ ರಫ್ತುಗಳವರೆಗೆ ವಿಸ್ತರಿಸಿದೆ. ಈ ಸ್ಥಳೀಯ ಯುದ್ಧ ನೌಕೆಗಳ ವರ್ಗಗಳು ಭಾರತದ ವಿಶಾಲ ರಾಷ್ಟ್ರೀಯ ಗುರಿಗಳಿಗೆ ಹೇಗೆ ಕೊಡುಗೆ ನೀಡುತ್ತವೆ ಎಂಬುದನ್ನು ಈಗ ಹೇಳಲಾಗುವಂತಹ ಕೋಷ್ಟಕವು ಉಲ್ಲೇಖಿಸುತ್ತದೆ. ಭಾರತವು ತನ್ನ ಹಿಂದೂ ಮಹಾಸಾಗರದ ನೆರೆಹೊರೆಯನ್ನು ಸುರಕ್ಷಿತಗೊಳಿಸಲು 2015ರಲ್ಲಿ ಸಾಗರ್ ಎಂಬ ದೃಷ್ಟಿಕೋನವನ್ನು ಪ್ರಾರಂಭಿಸಿತು. ಇದು ನಂತರ ವಿಕಸನಗೊಂಡು ವಿಶಾಲವಾದ ಗ್ಲೋಬಲ್ ಸೌತ್ ದೇಶಗಳ ನಡುವೆ ಪಾಲುದಾರಿಕೆಯನ್ನು ಬೆಳೆಸಲು 2025ರಲ್ಲಿ ಮಹಾಸಾಗರನ್ನು ಪ್ರಾರಂಭಿಸುವ ಮೂಲಕ ಜಾಗತಿಕವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಈ ಎರಡು ಸಿದ್ಧಾಂತಗಳು ಪ್ರಾದೇಶಿಕ ಭದ್ರತೆಯನ್ನು ಸುಧಾರಿಸಲು, ಸಾಗರ ಆರ್ಥಿಕತೆಯನ್ನು ಬೆಳೆಸಲು ಮತ್ತು ವಿಪತ್ತುಗಳಿಗೆ ಸ್ಪಂದಿಸಲು ಕಾರ್ಯನಿರ್ವಹಿಸುತ್ತವೆ. ನೀಲಗಿರಿ, ಸಂಧ್ಯಾಕ್ ಮತ್ತು ಅರ್ನಾಲಾ ವರ್ಗದ ಹಡಗುಗಳು ಭಾರತದ ನೌಕಾ ಸಾಮರ್ಥ್ಯದ ಸ್ಥಿರ ವಿಕಸನವನ್ನು ಪ್ರತಿಬಿಂಬಿಸುತ್ತವೆ. ಇವು ಒಟ್ಟಾಗಿ ಮೇಲ್ಮೈ ಯುದ್ಧ, ಜಲಗ್ರಾಫಿ ಮತ್ತು ಕರಾವಳಿ ಸಬ್ಮರೀನ್ ವಿರೋಧಿ ಯುದ್ಧ ತಂತ್ರವನ್ನು ಬಲಪಡಿಸುತ್ತವೆ. ಪ್ರತಿ ವರ್ಗವನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಮತ್ತು ಭಾರತೀಯ ಹಡಗು ಕಟ್ಟೆಗಳಲ್ಲಿ ನಿರ್ಮಿಸಲಾಗಿದೆ. ಇವು ಸಂಕೀರ್ಣವಾದ ಮುಂಚೂಣಿಯ ಯುದ್ಧ ನೌಕೆಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವಲ್ಲಿ ಭಾರತದ ಬೆಳೆಯುತ್ತಿರುವ ಪರಿಣಿತಿಯನ್ನು ಪ್ರದರ್ಶಿಸುತ್ತದೆ. ಇವುಗಳ ವಿಸ್ತರಿಸುತ್ತಿರುವಂತಹ ಉತ್ಪಾದನೆಯು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಮತ್ತಷ್ಟು ಆಳವಾಗಿಸುತ್ತವೆ. ಇವುಗಳ ಕೊಡುಗೆಯು ನೌಕಾ ಕಾರ್ಯಾಚರಣೆಗಳ ಆಚೆಗೆ ವಿಸ್ತರಿಸಿದೆ. ಇವು ಭಾರತೀಯ ಹಡಗು ಕಟ್ಟೆಗಳನ್ನು ಸುಸ್ಥಿರಗೊಳಿಸುತ್ತವೆ, ನೂರಾರು ಎಂಎಸ್ಎಂಇಗಳನ್ನು ಬೆಂಬಲಿಸುತ್ತವೆ ಮತ್ತು ಸಾವಿರಾರು ಕೌಶಲ್ಯಪೂರ್ಣ ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ. ಇವು ಬದಲಾದ ಕಡಲ ಭದ್ರತೆ ಮತ್ತು ಪ್ರಾದೇಶಿಕ ಸಹಕಾರದ ಮೂಲಕ ಸಾಗರ್ ಮತ್ತು ಮಹಾಸಾಗರ್ ದೃಷ್ಟಿಕೋನಗಳನ್ನು ಮುನ್ನಡೆಸುತ್ತವೆ. ಭಾರತದ ಕಡಲ ಹಿತಾಸಕ್ತಿಗಳು ವಿಸ್ತರಿಸುತ್ತಿರುವಂತೆ ಈ ಸ್ಥಳೀಯ ಯುದ್ಧ ನೌಕೆಗಳ ವರ್ಗಗಳು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸುತ್ತವೆ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ಭಾರತದ ಸ್ಥಾನವನ್ನು ಬಲಪಡಿಸುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತದ ಕಡಲ ಗಡಿಗಳ ಕಾವಲುಗಾರರು, ಯುದ್ಧ ಸಮೀಕ್ಷೆ ಮತ್ತು ಕರಾವಳಿ ರಕ್ಷಣಾ ಕಾರ್ಯಾಚರಣೆಗಳಿಗಾಗಿ 3 ಸ್ಥಳೀಯ ನೌಕಾ ವರ್ಗಗಳು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 10 ಗಂಟೆ. ಇನ್ನು ಮುಂದೆ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಹಿರಣ್ಮಯಿ ಅವರ ಗಾಯನ ತಬಲಾ ಸಾಥ್ ಪಂಚಾಕ್ಷರಿ ಹಿರೇಮಾಠ್.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
1: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮಿಷನ್ ಕಾಶ್ಮೀರ್ ಚಿತ್ರದ ಹಾಡು.